ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ನಮ್ಮೊಂದಿಗೆ ಓರ್ವ ವಿಶೇಷ ಅತಿಥಿ ರೇಡಿಯೋ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಇವರು ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಮತ್ತು ಕನ್ನಡ ಶಾಲೆಗಳ ಕನಸುಗಳನ್ನು ಕಾಣ್ತಾ ಹಲವಾರು ಅವರದೇ ಆದಂಥ ಆಲೋಚನೆಗಳು ಯೋಜನೆಗಳನ್ನು ರೂಪುರೇಷೆ ಮಾಡಿಕೊಂಡವರು. ಅವರೇ ನಮ್ಮ ಕುಶಾಲಪ್ಪ ಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ರೇಡಿಯೋ ನಿನಾದ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರಗಳು.
0: ಕುಶಾಲಪ್ಪ ಗೌಡ ಅವರು ಆವಿಷ್ಕಾರ್ ಯೋಗ ಎನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಯೋಗ ಚಿಕಿತ್ಸೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಅವರು ನೀಡ್ತಾ ಇದ್ದಾರೆ. ಸರಿಸುಮಾರು 14 ವರ್ಷಗಳಿಂದ ಯೋಗದ ಕುರಿತಾಗಿ, ಯೋಗ ಚಿಕಿತ್ಸೆಯ ಕುರಿತಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಮತ್ತೆ ಮಾಹಿತಿ ಕಾರ್ಯಕ್ರಮಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇವರು ಪ್ರಸ್ತುತ ಯನಪೋಯ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಗೌರವ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಣ ಬೋಧನೆಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಟ್ರಸ್ಟ್ ಅನ್ನ ಮಾಡಿಕೊಂಡು, ಮುಖ್ಯವಾಗಿ ಮುಗೇರಡ್ಕ ಸರ್ಕಾರಿ ಶಾಲಾ ಸೇವಾ ಟ್ರಸ್ಟ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಆ ಮೂಲಕ ಗ್ರಾಮೀಣ ಭಾಗದ ಕನ್ನಡ ಶಾಲೆಗಳನ್ನ ಉಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್, ತಾವು ಒಂದು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದವರು, ಹಾಗಾಗಿ ನಿಮ್ಮ ವಿಶೇಷ ಆದ್ಯತೆ ಏನಂತ ಹೇಳಿದ್ರೆ ಕನ್ನಡ ಶಾಲೆಗಳನ್ನ, ಮುಖ್ಯವಾಗಿ ಗ್ರಾಮೀಣ ಭಾಗದ ಶಾಲೆಗಳನ್ನ ಉಳಿಸುವಂತದ್ದು. ಈ ನಿಟ್ಟಿನಲ್ಲಿ ನೀವು ಯಾಕೆ ಈ ಒಂದು ಪ್ರಯತ್ನಕ್ಕೆ ಮುಂದಾದ್ರಿ ಅಂತ ಹೇಳ್ಬೋದಾ?
1: ಈಗಾಗಲೇ ನೀವು ಪರಿಚಯ ಮಾಡಿದ ರೀತಿಯಲ್ಲಿ ನಾನು ಸಹ ಒಬ್ಬ ಗ್ರಾಮೀಣ ಪ್ರದೇಶದಿಂದ, ಒಂದು ಕಾಲದಲ್ಲಿ ಕುಗ್ರಾಮ್ ಅಂತ ಗುರುತಿಸಿಕೊಂಡಂತಹ ಬೆಳ್ತಂಗಡಿ ತಾಲೂಕಿನ ಮುಗ್ಗುರು ಗ್ರಾಮದಿಂದ ಬಂದವನು. ಪ್ರಸ್ತುತ ನಾನು ಮಂಗಳೂರು ನೆಲೆಸಿದ್ರೂ ಸಹ ನನ್ನ ಪ್ರಾರಂಭದ ವಿದ್ಯಾಭ್ಯಾಸ ಮುಗ್ಗುರು ಗ್ರಾಮದಲ್ಲಿ ಪ್ರಾರಂಭ ಆಯಿತು. ಕ್ರಮೇಣ ನಾನು ಹೆಚ್ಚುವರಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೋಸ್ಕರ ಮಂಗಳೂರಿಗೆ ಹೋಗಿ ಅಲ್ಲಿ ನನ್ನ PUC ಡಿಗ್ರಿ ತನಕ ಸಂಧ್ಯಾ ಕಾಲೇಜಿನಲ್ಲಿ ಕಲಿತು ಮತ್ತೆ 3 ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದೆ. MSc ಯೋಗ ವಿಜ್ಞಾನದಲ್ಲಿ, MSW ಸಮಾಜ ಸೇವೆಯಲ್ಲಿ ಮತ್ತು MPhil ಡೆವಲಪ್ಮೆಂಟ್ ಸ್ಟಡಿಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಪ್ರಸ್ತುತ ನನ್ನ PhD ಅಧ್ಯಯನ ನಡೀತಾ ಇದೆ. ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೀಸು ಕೊಟ್ಟಿರುವಂಥದ್ದು ನಮ್ಮ ಗ್ರಾಮೀಣ ಶಿಕ್ಷಣ, ಅದರಲ್ಲಿ ಸಹ ಸರ್ಕಾರಿ ಶಾಲೆಗಳು. ಆದರೆ ಪ್ರಸ್ತುತ ನಾವು ನೋಡಿದರೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಅದರಲ್ಲಿ ಸಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರುವಂತಾಗಿರುವಂಥದ್ದು ಅಥವಾ ಆ ಶಾಲೆಯ ಕಟ್ಟಡಗಳ ಪರಿಸ್ಥಿತಿ ಆಗಿರ್ಬೋದು, ಇದೆರಡನ್ನು ನಾವು ಗಮನಿಸಿದರೆ ಕ್ರಮೇಣ ಸರ್ಕಾರಿ ಶಾಲೆಗಳು ಕುಂಠಿತ ಆಗ್ಬೋದು ಅನ್ನುವಂತಹ ವಿಚಾರನು ನಮ್ಮ ಗಮನಕ್ಕೆ ಬರ್ತಾ ಇರುವಾಗ, ವಿಶೇಷವಾಗಿ ನಮ್ಮ ಗ್ರಾಮದ ಶಾಲೆಯದ ಪರಿಸ್ಥಿತಿನೂ ಹಾಗೇನೇ ಇದೆ. ಪ್ರಸ್ತುತ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ನ ತನಕ ನಮ್ಮ ಶಾಲೆಯಲ್ಲಿ ಖಾಲಿ 16 ಮಕ್ಕಳು ಇರುವಂಥದ್ದು. ಅದರಲ್ಲಿ ಈ ವರ್ಷ ಒಂದು 6-7 ಮಕ್ಕಳು ಹೊರಗೆ ಹೋದರೆ ಖಾಲಿ 9 ಮಕ್ಕಳು ಇರುವಂತಹ ಸನ್ನಿವೇಶದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಶಾಲೆಯನ್ನು ಉಳಿಸಿಕೊಳ್ಬೇಕು ಅನ್ನುವುದಕ್ಕೆ ಒಂದು ಚಿಂತನೆಯನ್ನು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯರು ಎಷ್ಟೋ ಶ್ರಮ ಪಟ್ಟು ಗ್ರಾಮಕ್ಕೆ ಒಂದು ಶಾಲೆ ಬೇಕು ಅಂತ ಚಿಂತನೆ ಮಾಡಿ ಆ ಕಾಲದಲ್ಲಿ ಅದನ್ನು ಕಟ್ಟಿ ಬೆಳೆಸಿದ್ರು. ಆಗ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಇರಲಿಲ್ಲ. ಇವತ್ತು ಎಲ್ಲ ಸೌಲಭ್ಯಗಳಿದೆ, ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆಗಳಿದೆ, ಆದರೂ ಸಹ ಶಾಲೆಯ ಪರಿಸ್ಥಿತಿ ಶೋಚನೀಯವಾಗಿದೆ ಅಂತ ಹೇಳಿದರೆ ನಾವೆಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಷಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ.
0: ದಿನನಿತ್ಯ ಗಮನಿಸ್ತಾ ಇದ್ದೇವೆ, ಅದು ಮಾಧ್ಯಮ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳಾಗಿರ್ಬೋದು, ಕನ್ನಡವನ್ನು ಉಳಿಸಬೇಕು ಅಂತ ಒಂದು ಕಡೆಯಲ್ಲಿ ಹೋರಾಟದಂತಹ ವಿಷಯಗಳು ಬರ್ತದೆ, ಕನ್ನಡ ಶಾಲೆಗಳನ್ನು ಉಳಿಸಬೇಕೆನ್ನುವಂಥ ಮಾತುಗಳು ಬರ್ತದೆ, ಆದರೆ ಅದಕ್ಕೆ ಧುಮುಕುವವರು ಬಹಳ ವಿರಳ ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ನೀವೊಂದು ದತ್ತು ತಗೊಳ್ಳುವಂತಹ ಹಂತಕ್ಕೆ ಬಂದು ಹೊಸತನದ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಸ್ವಲ್ಪ.
1: ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಏನಾದರೂ ಅವಕಾಶಗಳಿದೆಯಾ ಅಂತ ನಾವು ಯೋಚನೆ ಮಾಡಿದಾಗ ತುಂಬಾ ಅವಕಾಶಗಳಿದೆ ಅನ್ನುವಂಥ ನಮ್ಮ ಗಮನಕ್ಕೆ ಬಂತು. ವಿಶೇಷವಾಗಿ ಸರ್ಕಾರವೇ ಇವತ್ತು ಬೇರೆ ಬೇರೆ ರೂಪದಲ್ಲಿ, ಅದು ವ್ಯಕ್ತಿಗಾಗಿರ್ಬೋದು, ಸಂಸ್ಥೆಗಾಗಿರ್ಬೋದು, ಸಂಘಟನೆಗಾಗಿರ್ಬೋದು, ಸರ್ಕಾರಿ ಶಾಲೆಯನ್ನು ಒಂದು ರೀತಿಯ ನೇತೃತ್ವವನ್ನು ಕೊಟ್ಟು ಆ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದು. ಅದು ಪೋಷಣ ಕಾರ್ಯಕ್ರಮ ಅಂತೇಳಿ ಸರ್ಕಾರದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಶಾಲೆಯನ್ನು ಯಾರಾದರೂ ದತ್ತು ಸ್ವೀಕಾರ ಮಾಡಿ ಆ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಕೊಟ್ಟು ಆ ಶಾಲೆಗೆ ಬೇಕಾದಂತಹ ವಿದ್ಯಾರ್ಥಿಗಳನ್ನು ಹೆಚ್ಚಿಸುವಲ್ಲಿ ಆಗಿರ್ಬೋದು, ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಆಗಿರ್ಬೋದು, ಅಥವಾ ಶಾಲೆಗೆ ಬೇಕಾದಂತಹ ಬೇರೆ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಆ ಪೋಷಣ ಕಾರ್ಯಕ್ರಮದ ಅಡಿಯಲ್ಲಿ ಇದು ಅವಕಾಶ ಇದೆ ಅಂತ ನಮ್ಮ ಗಮನಕ್ಕೂ ಬಂತು. ಅದು ಯಶಸ್ವಿಯಾಗಿ ಎಷ್ಟೋ ಶಾಲೆಗಳನ್ನು ಅನುಷ್ಠಾನ ಆಯಿತು. ಅದಕ್ಕೆ ಬೇರೆ ಬೇರೆ ಶಾಲೆಗಳು ನಮಗೆ ಉದಾಹರಣೆಗಳು ಸಿಗ್ತದೆ. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳದಲ್ಲಿ ಇರುವಂತಹ ದಡ್ಡಲ್ಕಡ್ ಸ್ಕೂಲ್ ಆಗಿರ್ಬೋದು, ಬೇರೆ ಬೇರೆ ಸ್ಕೂಲ್ಗಳು ನಮಗೆ ಉದಾಹರಣೆ ಸಿಗ್ತದೆ. ಈ ಚಿಂತನೆಯ ಮುಖಾಂತರ ನೀವು ಹೇಳಿದ ರೀತಿಯಲ್ಲಿ ನನಗೆ ಯಾಕೆ ಧುಮುಕಬೇಕು ಅಂತ ಅನಿಸುವುದಂತ ಹೇಳಿದ್ರೆ, ನನಗೆ ವಿದ್ಯೆ ಕೊಟ್ಟಂತಹ ಶಾಲೆ ಒಂದು ವೇಳೆ ಅದು ಮುಚ್ಚುವುದ್ರೆ ನಾವು ಇಷ್ಟು ವಿದ್ಯೆ ಪಡೆದದಕ್ಕೆ ಪ್ರಯೋಜನ ಇಲ್ಲ ಅನ್ನುವಂಥದಕ್ಕೆ ಅರ್ಥ. ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಯಾವ ರೀತಿ ಉಳಿಸಬಹುದು ಅಂತ ಯೋಚನೆ ಮಾಡುವಾಗ ಗ್ರಾಮಸ್ಥರ ಹತ್ರ ಒಂದು ಸಾರಿ ಪ್ರಸ್ತಾಪ ಮಾಡಿದ್ದೀವಿ ನಾವು. ಪ್ರಾರಂಭದಲ್ಲಿ ಗ್ರಾಮಸ್ಥರಿಗೆ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಇಲ್ಲದಿದ್ದರೂ ಸಹ ನೀವೇನಾದರೂ ನೇತೃತ್ವ ವಹಿಸಿಕೊಳ್ಳುವುದಾದರೆ ನಾವೆಲ್ಲ ಸಹಕರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು, ಆಗ ನಾವು ನೇರವಾಗಿ ಒನ್ ಟು ಒನ್ ನಾವು ಏನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಸಾರ್ವಜನಿಕವಾದ ಶಿಕ್ಷಣ ಸಂಸ್ಥೆ, ಸಾರ್ವಜನಿಕವಾಗಿ ನಡೀಬೇಕಾದ ವ್ಯವಹಾರ, ಅದಕ್ಕೊಂದು ಸಂಘಟನಾತ್ಮಕವಾದ ರೂಪುರೇಷೆ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಕಾನೂನಿನ ಅಡಿಯಲ್ಲಿ ನಾವು ರೂಪಿಸಿಕೊಳ್ಳುವಂತೇಳಿ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿದ್ವಿ. ಅದನ್ನು ಮುಗೇರಡ್ಕ ಸರ್ಕಾರಿ ಶಾಲಾ ಸೇವಾ ಟ್ರಸ್ಟ್ ಅನ್ನುವಂಥ ಹೆಸರಿನೊಂದಿಗೆ ನಾವು ಅನುಮೋದನೆ ಮಾಡಿ ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಆ ಮುಖಾಂತರ ಅದಕ್ಕೆ ಬೇಕಾದಂಥ ಕಾನೂನಿನ ಚೌಕಟ್ಟನ್ನು ತಂದ್ವಿ. ಈ ಟ್ರಸ್ಟಿನ ಅಡಿಯ ಮುಖಾಂತರ ನಾವು ಮತ್ತೆ ಶಿಕ್ಷಣ ಇಲಾಖೆಗೆ ಒಂದು ಅಪೀಲನ್ನು ಕೊಟ್ಟಿವಿ. ನಾವು ಟ್ರಸ್ಟ್ನ ಮುಖಾಂತರ ನಮ್ಮ ಶಾಲೆಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಸಹಕಾರಗಳು ನಮ್ಮ ಗ್ರಾಮಸ್ಥರು ಕೊಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖದೊಂದಿಗೆ ಶಾಲೆ SDMCಗೆ ಮತ್ತೆ ಶಿಕ್ಷಣ ಇಲಾಖೆಗೆ ನಾವು ಪತ್ರವನ್ನು ರವಾನೆ ಮಾಡಿದ್ವಿ. ಆ ರೀತಿಯಲ್ಲಿ ನಮ್ಮ ಟ್ರಸ್ಟ್ನ ಮುಖಾಂತರ ಈಗ ಶಾಲೆ ಉಳಿಯುವ ಪ್ರಯತ್ನಕ್ಕೆ ಪ್ರಾರಂಭ. ಈಗ ಪ್ರಸ್ತುತ ನಮ್ಮ ಟ್ರಸ್ಟಿನಲ್ಲಿ 14 ಕೃಷಿಕರು, 2 ಸೈನಿಕರು ಮತ್ತು 2 ಯೋಗ ಗುರುಗಳು, ಒಟ್ಟಿಗೆ 18 ಟ್ರಸ್ಟಿಗಳಾಗಿದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಊರಿನಲ್ಲಿರುವಂಥ ಬಹಳ ಕಾರ್ಣಿಕದ ದೇವಸ್ಥಾನವಾಗಿರುವಂಥ ಶ್ರೀಕ್ಷೇತ್ರ ಮುಗೇರಡ್ಕ ಆ ಟ್ರಸ್ಟ್ಗೆ ಮಹಾಪೋಷಕರಾಗಿ ಸಹಕರಿಸಲಿಕ್ಕೆ ಅದರ ಮುಕ್ತೇಶ್ವರರು ಸಲಹೆ ಕೊಟ್ಟಿದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಆವಿಷ್ಕಾರ ಯೋಗ ಸಹ, ನನ್ನ ಯೋಗದ ವಿದ್ಯಾರ್ಥಿಗಳು ಸಹ ಇದಕ್ಕೆ ಸಹಕರಿಸುವ ಭರವಸೆಯೊಂದಿಗೆ ಆವಿಷ್ಕಾರ ಯೋಗ ಸಹ ಟ್ರಸ್ಟಿಗೆ ಒಂದು ಮಹಾಪೋಷಕರಾಗಿ ಪ್ರೇರಣೆ ಮಾಡ್ತಾ ಇದೆ. ಒಟ್ಟೊಟ್ಟಿಗೆ ಬೇರೆ ಸಂಘಟನೆಯವರನ್ನು ಸಹ ಸೇರಿಸಿಕೊಂಡು ಮತ್ತು ದಾನಿಗಳ ಸಹಕಾರದೊಟ್ಟಿಗೆ ಮುಂದಿನ ದಿವಸದಲ್ಲಿ ಈ ಟ್ರಸ್ಟನ್ನು ಮುನ್ನಡೆಸುವಂತಹ ಯೋಜನೆ ರೂಪಿಸಿಕೊಂಡಿದ್ವಿ.
0: ಈಗ ತಾವು ಈ ಟ್ರಸ್ಟನ್ನು ರಚನೆ ಮಾಡಿದ ನಂತರ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳೆಲ್ಲ ಆಗಿದೆ ಆ ಶಾಲೆಯಲ್ಲಿ ಅಂತ ಏನಾದರೂ ಹೇಳೋದಾದ್ರೆ?
1: ಟ್ರಸ್ಟ್ ರಚನೆ ಆದ ನಂತರ ಪ್ರಾರಂಭದಲ್ಲಿ ನಾವು ಮಾಡಿರುವಂಥದ್ದು ಸರ್ಕಾರದೊಂದಿಗೆ ಒಪ್ಪಂದ ಮಾಡಬೇಕು, MOU ಮಾಡಿಕೊಳ್ಬೇಕು. ಅದಕ್ಕೆ ನಾವು ಶಿಕ್ಷಣ ಇಲಾಖೆ ಅಪೀಲ್ ಕೊಟ್ಟಿವಿ. ಅಪೀಲ್ ಕೊಟ್ಟ ತಕ್ಷಣ ಶಿಕ್ಷಣ ಇಲಾಖೆಯವರು ನಮಗೆ ಒಳ್ಳೆಯ ರೀತಿಯ ಪ್ರೇರಣೆ ಮಾಡಿದರು. ಅದಕ್ಕೆ ಬೇಕಾದ ಫಾರ್ಮಾಲಿಟೀಸ್ಗಳನ್ನು ಶಿಕ್ಷಣ ಇಲಾಖೆಯವರು ಮಾಡಿ MOU ಮಾಡಿ ನಮಗೆ ಒಂದು ಅಧಿಕೃತವಾದಂಥ ಅನುಮೋದನೆ ಕೊಟ್ಟ ಹಾಗೆ 4 ಅವಧಿಗೆ MOUದ ಮುಖಾಂತರ ಒಂದು ಮನ್ನಣೆಯನ್ನು ಕೊಟ್ಟರು. ಕೊಟ್ಟಾದ ನಂತರ ನಾವು ಇನ್ನೂ ನಮ್ಮ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆ ಶಾಲೆಗೆ ಬೇಕಾದಂಥ ಮೂಲ ಸೌಕರ್ಯದಲ್ಲಿ ಅಲ್ಲಿ ಒಂದಷ್ಟು ರಿಪೇರಿ ಕೆಲಸಗಳಾಗಬೇಕಾಗಿತ್ತು. ಶಾಲೆಯ ರಿಪೇರಿ ಕೆಲಸವನ್ನು ಟ್ರಸ್ಟಿನ ನೇತೃತ್ವ ವಹಿಸಿಕೊಂಡು ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡು ಮಾಡಿದ್ವಿ. ಮತ್ತೆ ಶಾಲೆಗೆ ಬೇಕಾದಂತಹ ಪೀಠೋಪಕರಣಗಳು, ಹೊಸ ಪೀಠೋಪಕರಣ ಹಾಕಬೇಕು ಅನ್ನುವಂಥ ನಮ್ಮ ಉದ್ದೇಶ ಇತ್ತು. ಅದಕ್ಕೋಸ್ಕರ ಶಾಲೆಗೆ ಬೇಕಾದಂತಹ ಹೊಸ ಫರ್ನಿಚರ್ಸ್ ಬೆಂಗಳೂರಿಂದ ತಂದು ಒಳ್ಳೆ ಗುಣಮಟ್ಟದ ಪೀಠೋಪಕರಣ ತರಿಸಿ ನಾವು ಅದಕ್ಕೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ವಿ. ಮತ್ತೆ ಶಾಲೆಯ ವಾತಾವರಣವನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪೇಂಟಿಂಗ್ ಮಾಡುವಂಥದ್ದಾಗಿರ್ಬೋದು, ಗಾರ್ಡನ್ನ ಕೆಲಸ ಆಗಿರ್ಬೋದು, ಅದನ್ನೆಲ್ಲ ಮಾಡಿ ಶಾಲೆಯ ವಾತಾವರಣ ಸಹ ಚೆನ್ನಾಗಿ ಮಾಡಿದ್ವಿ. ಇಷ್ಟು ಈ ವರ್ಷದ ಶೈಕ್ಷಣಿಕ ಅವಧಿ ಪ್ರಾರಂಭ ಆಗುವುದಕ್ಕಿಂತ ಮೊದಲನ ಹಂತದಾಗಿ ಮಾಡಿದ್ದು. ಒಟ್ಟೊಟ್ಟಿಗೆ ಶಾಲೆಯ ವಾತಾವರಣಕ್ಕೆ ಜನರು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಸಾರಿಯ ಬೇಸಿಗೆ ಶಿಬಿರ ಅಂತ ಮಾಡಿದೆ, ರಜಾ ಮಜಾ ಬೇಸಿಗೆ ಶಿಬಿರ ಅಂತ ನಮ್ಮ ಟ್ರಸ್ಟ್ ನೇತೃತ್ವದಲ್ಲೇ ಮಾಡಿದೆ. ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದು ಸುಮಾರು 185 ಮಕ್ಕಳು 6 ನಿರಂತರವಾಗಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿಕೊಂಡು ಶಾಲೆಯ ವಾತಾವರಣದಲ್ಲಿ ಬಹಳ ಖುಷಿಪಟ್ಟರು. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಬೇಕಾದ ರೀತಿಯಲ್ಲಿ 3 ರೆಡಿಯಾಗಿದ್ದೀವಿ. ಈಗಾಗಲೇ ನಾವು ಶಿಕ್ಷಣದಲ್ಲಿ 2 ಟೀಚರ್ಸನ್ನು ಆಲ್ರೆಡಿ ನಮ್ಮ ಶಾಲೆಯಲ್ಲಿ ಒಬ್ಬರು ಸರ್ಕಾರಿ ಶಿಕ್ಷಕರು ಮತ್ತು ಪ್ರಭಾರದ ಮೇಲೆ ಇರುವಂಥ ಸರ್ಕಾರಿ ಶಿಕ್ಷಕರು ಮತ್ತು ಒಬ್ಬರು ಗೌರವ ಶಿಕ್ಷಕ ಇದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಟ್ರಸ್ಟಿನಿಂದ 2 ಶಿಕ್ಷಕರು ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದ 2 ಟೀಚರ್ಸ್ ಸಹ ನಮ್ಮ ಇಂಗ್ಲಿಷ್ ಮೀಡಿಯಂನ ಎಕ್ಸ್ಪರ್ಟ್ಸ್. ಅವರು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಒಳ್ಳೆಯ ರೀತಿಯ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಆ ರೀತಿ ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಇರುವಂಥ ಟೀಚರ್ಸನ್ನು ನಾವು ನೇಮಕ ಮಾಡಿದ್ವಿ. ಒಟ್ಟೊಟ್ಟಿಗೆ ಇನ್ನೊಂದು ಡಿಜಿಟಲ್ ಸಿಸ್ಟಮ್ ಮಾಡರ್ನ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇದೆ, ಅದು ಸಹ ಸದ್ಯಕ್ಕೆ ಇನ್ಸ್ಟಾಲ್ ಆಗಲಿಕ್ಕೆ ತಯಾರಾಗ್ತಾ ಇದೆ. ಇಷ್ಟು ನಮ್ಮ ಕಡೆಯಿಂದ ಈಗ ಶಾಲೆಯ ವಾತಾವರಣದಲ್ಲಿ ರೆಡಿಯಾಗಿರುವಂಥ ವಿಚಾರಗಳು.

0: ಗ್ರಾಮದ ಜನರಾಗಿ ಈ ಸರ್ಕಾರಿ ಶಾಲೆಗಳನ್ನ ಯಾಕೆ ಉಳಿಸಬೇಕು ಬೆಳೆಸಬೇಕು, ಇದರ ಬಗ್ಗೆ ನಿಮ್ಮೊಂದು ಚಿಂತನೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳುವುದಾದ್ರೆ.
1: ಎಸ್, ಎರಡು ವಿಚಾರ ಇದೆ. ಒಂದು ಸರ್ಕಾರಿ ಶಾಲೆಯ ವಿಚಾರದಲ್ಲಿ ನಾವು ಹೆಚ್ಚಿನವರ ಚಿಂತನೆ ಏನಿರುವುದಂತೇಳಿ, ಅದು ಖಾಲಿ ಒಂದು ಶಿಕ್ಷಣ ಕ್ಷೇತ್ರ ಮಾತ್ರ ಅಂತೇಳಿ, ಪಾಠ ಕಲಿಯುವ ಶಾಲೆ ಮಾತ್ರ ಅಂತೇಳಿ. ಆದರೆ ಸರ್ಕಾರಿ ಶಾಲೆ ಖಾಲಿ ಪಾಠ ಕಲಿಯುವ ಶಾಲೆ ಮಾತ್ರ ಅಲ್ಲ, ಸರ್ಕಾರದ ಹಲವಾರು ಸೌಲಭ್ಯಗಳ ಬಗ್ಗೆ ಮಾಹಿತಿ ತಗೊಂಡು ಪಡ್ಕೊಳ್ಳಿಕ್ಕಿರುವಂಥ ಒಂದು ಕ್ಷೇತ್ರನೂ ಹೌದು. ಉದಾಹರಣೆಗೆ ನಮ್ಮ ಜನನ ಸರ್ಟಿಫಿಕೇಟ್ಗೆ ಬೇಕಾದ ದಾಖಲೆಗಳು, ಹಳೆಯ ದಾಖಲೆಗಳು ಬೇಕಾದ ಸರ್ಕಾರಿ ಶಾಲೆಗಳಿಗೆ ಹೋಗಿ ಕೇಳಿದ್ರಲ್ಲಿ ಸಿಗ್ತದೆ. ನಮ್ಮ ವೋಟರ್ ಐಡಿಗೆ ಸಂಬಂಧಪಟ್ಟ ಹಾಗೆ ಮತದಾನ ಮಾಡಬೇಕಾದ ಸರ್ಕಾರಿ ಶಾಲೆಗಳು ಬೇಕು, ಹತ್ತಿರದ ಸರ್ಕಾರಿ ಶಾಲೆ. ಒಂದು ವೇಳೆ ಸರ್ಕಾರಿ ಶಾಲೆ ಮುಚ್ಚಿ ಹೋದ್ರೆ ದೂರಕ್ಕೆನೂ ಹೋಗ್ಬೇಕು ಆ ಮತದಾನ ಗ್ರಾಮಸ್ಥರು. ಇದು ಒಂದು ವಿಚಾರ. ಇವತ್ತಿನ ಹೆತ್ತವರು ಗಮನಿಸುವುದು ಏನಂತ ಹೇಳಿದ್ರೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ, ಮುಂದಿನ ಭವಿಷ್ಯತ್ತಿಗೆ ಬೇಕಾದ ರೀತಿಯ ಭದ್ರವಾದ ಬುನಾದಿಯನ್ನು ಶಿಕ್ಷಣದ ಮುಖದ ಹಾಕಬಹುದು ಅನ್ನುವಂಥ ಭರವಸೆಯನ್ನು ಹೆತ್ತವರು ಬಯಸುವುದು ಸಹಜ. ಅದಕ್ಕೋಸ್ಕರ ಅವರು ಸ್ವಲ್ಪ ದೂರ ಆದರೂ ಸಹ ಮಕ್ಕಳನ್ನು ದೂರದ ಶಾಲೆಗೆ ಕಲಿಸಲಿಕ್ಕೆ ಇವತ್ತಿನ ಪ್ರಯತ್ನ ನಡೆಯುತ್ತದೆ. ಆದರೆ ನಾವು ಗಮನಿಸಬೇಕಾಗಿ ಏನಂತ ಹೇಳಿದ್ರೆ, ಸ್ಥಳೀಯವಾಗಿರುವಂತಹ ಶಾಲೆಯಲ್ಲಿ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣ ಕೊಡಬಹುದು ಅನ್ನೋದಕ್ಕೆ ನಾವು ಯೋಚನೆ ಮಾಡುವಾಗ, ಖಂಡಿತವಾಗಿ ಈಗ ಇರುವಂತಹ ವ್ಯವಸ್ಥೆಯನ್ನು ಸದುಪಯೋಗ ಪಡ್ಕೊಳ್ಬಹುದು. ಪೋಷಣ ಯೋಜನೆ ಅಡಿಯಲ್ಲಿ ದತ್ತು ಸ್ವೀಕಾರ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಮಗೆ ಒಂದು ಅವಕಾಶ ಆಗ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ಅವರು ನಿರೀಕ್ಷೆ ಮಾಡುವಂತ ರೀತಿಯ ಎಲ್ಲ ಪ್ರಾಯೋಗಿಕ ಶಿಕ್ಷಣ ಆಗಿರ್ಬೋದು, ಆಂಗ್ಲ ಭಾಷೆಯ ಶಿಕ್ಷಣ ಆಗಿರ್ಬೋದು, ಒಂದು ರೀತಿಯ ಹೊಸತನದ ಶಿಕ್ಷಣಗಳು, ಅದು ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ನ ಮುಖಾಂತರ ಆಗಿರ್ಬೋದು, ಆ ರೀತಿಯ ಶಿಕ್ಷಣಗಳು ಸಿಗುವಾಗ ಸ್ಥಳೀಯವಾಗಿ ಸಹ ಒಳ್ಳೆ ಮಟ್ಟದ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗುವುದು ಒಂದು ಅಗತ್ಯದ ಭಾಗ. ಆಗಿರುವಾಗ ಖಾಸಗಿ ಶಿಕ್ಷಣಕ್ಕೆ ಪೈಪೋಟಿ ಇಲ್ಲದಿದ್ದರೂ ಸಹ ಸ್ಥಳೀಯ ಸೌಲಭ್ಯನ ಉಪಯೋಗಿಸಿಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಪಡೆಯುವ ರೀತಿಯಲ್ಲಿ ರೂಪಿಸುವಂಥದ್ದು ನಮ್ಮ ಒಂದು ಪ್ರಯತ್ನನೂ ಹೌದು.
0: ನಿಮ್ಮ ಮಾತಿನಲ್ಲಿ ಹೇಳಿದ್ರೆ, ಒಂದು ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಹೇಳಿದ್ರೆ, ಮತ್ತೊಂದು ಡಿಜಿಟಲ್ ಶಿಕ್ಷಣದ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ರಿ. ಈಗ ಈ ಮಕ್ಕಳಿಗೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈ ಆಂಗ್ಲ ಭಾಷೆಯ ಶಿಕ್ಷಣವನ್ನ ಒದಗಿಸುವ ಬಗ್ಗೆ ಮತ್ತೆ ಈ ಡಿಜಿಟಲ್ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಬಹುದು?
1: ಅಗತ್ಯವಾಗಿ ನೋಡಿ, ನಮ್ಮ ಹೆತ್ತವರಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲದಾಗ ಸಂದರ್ಭದಲ್ಲಿ ನಮ್ಮ ಹೆತ್ತವರು ಬಯಸಿದ್ದೇನಂತ ಹೇಳಿದ್ರೆ, ನನ್ನ ಮಕ್ಕಳು ಅಟ್ಲೀಸ್ಟ್ ಅಕ್ಷರಾಭ್ಯಾಸ ಆದ್ರೂ ಕಲಿಯಲಿ, ಅದು ಮಾತೃಭಾಷೆನೋ ಯಾವ ಭಾಷೆಯಿಂದ ಅವರಿಗೆ ಗೊತ್ತಿಲ್ಲದ ಅಕ್ಷರಾಭ್ಯಾಸ ಕಲಿಯಲಿ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಒಂದು ವಿದ್ಯಾಭ್ಯಾಸ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಾಗೆ ಈಗಿನ ಹೆತ್ತವರು ಹಾಗೆಲ್ಲ, ಈಗಿನ ಹೆತ್ತವರಿಗೆ ಹೆಚ್ಚಿನವರ ಅಕ್ಷರಾಭ್ಯಾಸ ಚೆನ್ನಾಗಿದೆ. ಅಕ್ಷರಾಭ್ಯಾಸ ಚೆನ್ನಾಗಿರುವ ಸಂದರ್ಭದಲ್ಲಿ ಅವರು ಇನ್ನು ಮುಂದಕ್ಕೆ ಯೋಚನೆ ಮಾಡುವುದೇನಂತ ಹೇಳಿದ್ರೆ, ನನ್ನ ಮಗನು ಜಾಗತಿಕ ಮಟ್ಟದಲ್ಲಿ ತಲುಪಬೇಕು. ಹೆತ್ತವರಿಗೆ ಅಕ್ಷರಾಭ್ಯಾಸ ಇದ್ರೂ ಸಹ ಸ್ಥಳೀಯ ಮಟ್ಟದಿಂದ ಹೊರಗಿನ ಪ್ರಪಂಚಕ್ಕೆ ತಲುಪಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಜಾಗತಿಕ ಮಟ್ಟಕ್ಕೆ ಬೇಕಾದಂತಹ ಭಾಷೆಯ ಪ್ರೌಢಿಮ್ ಇಲ್ಲದಿರಬಹುದು. ಅದು ಎಷ್ಟೋ ಗ್ರಾಜ್ಯುಯೇಷನ್ ಆದವರು ಸಹ ಇವತ್ತು ಭಾಷೆಯ ಬಗ್ಗೆ ಪ್ರೌಢಿಮ್ ಇಲ್ಲದಿರುವುದು ಯಾಕೆಂತ ಹೇಳಿದ್ರೆ, ಬೇಸಿಕ್ ನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಅವರಿಗೆ ಸಿಗದೇ ಇರುವಂತಹ ಒಂದು ಡ್ರಾಬ್ಯಾಕ್ ಸಹಕಾರ. ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಕೊಡಿಸಬೇಕಾಗಿರುವುದು ಹೆತ್ತವರ ಜವಾಬ್ದಾರಿ. ಯಾಕೆಂದ್ರೆ ಮುಂದಿನ ದಿವಸದಲ್ಲಿ ಇಡೀ ಪ್ರಪಂಚನ ತಲುಪಲಿಕ್ಕೆ ಸಾಧ್ಯ ಆಗುವಂತ ಎಲ್ಲ ಅವಕಾಶಗಳು ಮಕ್ಕಳ ಕೈಯಲ್ಲಿರ್ತದೆ. ಅದು ಚಿಕ್ಕ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ವಿದ್ಯಾಭ್ಯಾಸದಲ್ಲೂ ಅದೊಂದು ಅವಕಾಶ ಇದೆ. ಹಾಗಿರೋ ಪ್ರಾರಂಭದ ಹಂತದಲ್ಲೇ ಮಕ್ಕಳಿಗೆ ಇಂಗ್ಲಿಷಿನ ಶಿಕ್ಷಣ ಸಿಗಬೇಕು, ಅದು ಅಂಗನವಾಡಿಯಲ್ಲಿ ಸಿಗಬೇಕು. ಅದರ ಬಗ್ಗೆ ನಾನು ಮುಂದಕ್ಕೆ ಮಾತಾಡ್ತೇನೆ, ಯಾಕೆಂದ್ರೆ ಈಗ ಸರ್ಕಾರ ಅದರ ಬಗ್ಗೆನೂ ಚಿಂತನೆ ಮಾಡಿದೆ. LKG UKG ಅನ್ನೋ ಶಿಕ್ಷಣ ಅದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಸರ್ಕಾರದ ಶಿಕ್ಷಣ ವ್ಯವಸ್ಥೆ ಮಧ್ಯಕ್ಕೂ ಬಂದಿದೆ, ತರಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ತರಬೇಕು. ಈಗ LKG UKGಯಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಇಂಗ್ಲಿಷಲ್ಲಿ ಸಿಗ್ತಾ ಹೋದರೆ ಇಂಗ್ಲಿಷ್ನ ಪ್ರೌಢಿಮೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಅದು ಶಬ್ದಗಳ ಕಲಿಯುವ ವಿಚಾರ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು, ಗ್ರಾಮರ್ಗಳಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಗಳಾಗಿರ್ಬೋದು, ಅದು ಚಿಕ್ಕದಿಂದಲೇ ಸ್ಟಾರ್ಟ್ ಆಗ್ತಾ ಹೋದಾಗ ಸಹಜವಾಗಿ ಆ ಮಗುವಿಗೆ ಆತ್ಮವಿಶ್ವಾಸ ಬರ್ತಾ ಹೋಗ್ತದೆ. ಮುಂದಿನ ದಿವಸದಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕಾದ್ರೆ ಹೈಸ್ಕೂಲ್ ಲೆವೆಲ್ಗೆ ಬರುವಾಗ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗುವಾಗ ಅವ್ರು ತರ ಆಗ್ತಾ ಹೋಗ್ತಾರೆ. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಏನಾದರೂ ಕಲಿಬೇಕಾದ್ರೂ ಒಂದೊಂದು ಫಾರ್ ಎಕ್ಸಾಂಪಲ್ ಬಯೋಲಜಿಯ ಬಗ್ಗೆ ನಾವು ಕಲಿಬೇಕಾದ್ರೆ LKG UKGಯಲ್ಲಿ ಮಕ್ಕಳಿಗೆ ದೇಹದ ಅಂಗಾಂಗದ ಬಗ್ಗೆ ಇಂಗ್ಲಿಷ್ನಲ್ಲಿ ಶಬ್ದಗಳು ಗೊತ್ತಿರಬೇಕು. ಜೀರ್ಣಾಂಗ ಕ್ರಿಯೆ ಅಂತ ನಾವು ಕನ್ನಡದಲ್ಲಿ ಕಲಿಸಿಕೊಟ್ಟ ತಕ್ಷಣ ಅದನ್ನು ಹೈಯರ್ ಲೆವೆಲ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ. ಅದನ್ನು ಈಗಲೇ ಡೈಜೆಸ್ಟಿವ್ ಸಿಸ್ಟಮ್ ಅಂತಲೇ ಕಲಿಸಿಕೊಡುವುದನ್ನು ರೂಢಿಸಿಕೊಂಡ್ರೆ ಬಹಳ ಸುಲಭ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಬೇಕು. ಎರಡನೇದು ಬರುವಂತದ್ದು ಡಿಜಿಟಲ್ ಶಿಕ್ಷಣ. ಇವತ್ತು ನಮ್ಮ ಅಂಗೈಯಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳಿದೆ. ನಮ್ಮ ಚಿಕ್ಕ ಮೊಬೈಲ್ ಇದ್ರೆ ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗಮನಿಸಲಿಕ್ಕೆ ಸಾಧ್ಯ. ಈಗಿನ ಪರಿಸ್ಥಿತಿ ನಾವು ಏನಂತ ಕೇಳುದಿದೆ, ಭಾರತ ಪಾಕಿಸ್ತಾನದಲ್ಲಿ ಯುದ್ಧ ಆಗ್ತಾ ಇದ್ರೆ ಎಲ್ಲ ವಿಚಾರಗಳು ಮನೆಯ ಸಾಮಾನ್ಯ ಜ್ಞಾನ ವ್ಯಕ್ತಿಗೂ ಸಹ ಗೊತ್ತಿದೆ, ವಿದ್ಯಾಭ್ಯಾಸ ಅನಕ್ಷರಸ್ಥರಿಗೂ ಗೊತ್ತಿದೆ, ಕೇಳಿಯೋ ನೋಡಿ ಅದು ಗೊತ್ತಾಗ್ತಾ ಉಂಟು. ಅಷ್ಟರ ಮಟ್ಟಿಗೆ ಡಿಜಿಟಲ್ ವ್ಯವಸ್ಥೆ ನಮ್ಮನ್ನು ಎಜುಕೇಟ್ ಮಾಡ್ತಾ ಇದೆ. ಮಿಸ್ ಯೂಸ್ ಮಾಡ್ಕೊಳ್ಳೋರು ಮಿಸ್ ಯೂಸ್ ಮಾಡ್ತಾರೆ, ಅದೇ ಸದುಪಯೋಗ ಪಡ್ಕೊಳ್ಳುವವರಿಗೆ ಉತ್ತಮವಾದ ಅವಕಾಶ. ಎರಡನೇದು ಆಡಿಯೋ ವಿಡಿಯೋ ಓರಿಯೆಂಟೆಡ್ ಎಜುಕೇಶನ್ ಅನ್ನುವಂಥದ್ದು ಮೋಸ್ಟ್ ಇಫೆಕ್ಟಿವ್ ಸಿಸ್ಟಮ್. ನಮ್ಗೆ ಯಾವುದಾದ್ರು ಉದಾಹರಣೆಗೆ ಒಂದು ರಾಮಾಯಣದ ಕಥೆಯನ್ನು ಹೇಳುವುದಿದ್ರೆ, ರಾಮಾಯಣದ ಕಥೆಯನ್ನು ನಾವು ಆಡಿಯೋದ ಮುಖಾಂತರ, ವಿಡಿಯೋದ ಮುಖಾಂತರ, ಚಿತ್ರದ ಮುಖಾಂತರ, ನೋಡೋದ ಮುಖಾಂತರ ಕಲಿಯುವುದಕ್ಕೂ, ಖಾಲಿ ಕತೆ ಕೇಳಿ ಕಲಿಯುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಡಿಜಿಟಲ್ ಮೋಡ್ ಎಜುಕೇಶನ್ ಅಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಮೂರನೇದು, ಈಗಿನ ಹೆಚ್ಚಿನ ಪಾಠಗಳು ಕ್ಯೂಆರ್ ಕೋಡ್ ಇರ್ತದೆ, ಅದು ಕನ್ನಡ ಪಾಠ ಇರ್ಬೋದು, ಹಿಂದಿ ಪಾಠ ಇರ್ಬೋದು, ಇಂಗ್ಲಿಷ್ ಪಾಠ ಇರ್ಬೋದು, ಪಾಠದ ಎಂಡ್ ಅಲ್ಲಿ, ಟೆಕ್ಸ್ಟ್ ಬುಕ್ ಎಂಡ್ ಅಲ್ಲಿ ಕ್ಯೂಆರ್ ಕೋಡ್ ಇರ್ತದೆ. ಆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮುಖಾಂತರ, ಕೈಯಲ್ಲಿರೋ ಮೊಬೈಲ್ ಮುಖಾಂತರ ಮಕ್ಕಳಿಗೆ ರಿವಿಷನ್ ಮಾಡಿಸಬಹುದು. ಆ ಕ್ಯೂಆರ್ ಕೋಡ್ ಅನ್ನು ಬಳಸಿಕೊಂಡು ಕ್ಲಾಸ್ ರೂಮಲ್ಲಿ ಡಿಜಿಟಲ್ ಸಿಸ್ಟಮ್ಸ್ ಇದ್ರೆ ಆ ಡಿಜಿಟಲ್ ಸಿಸ್ಟಮ್ನ ಮುಖಾಂತರ ಮಕ್ಕಳಿಗೆ ಪಾಠ ಮಾಡಬಹುದು. ಚಾಕ್ ಬೋರ್ಡ್ ಬದಲಿಗೆ ಆ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಲ್ಲಿ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಪಾಠ ಮಾಡಲಿಕ್ಕೆ ಅವಕಾಶ ಇದೆ. ಪ್ಲಸ್ ನಮ್ಗೆ ಯಾರಾದ್ರೂ ವಿಶೇಷ ತಜ್ಞರಿದ್ದೆ, ಆ ತಜ್ಞರನ್ನು ದೂರದಿಂದಲೂ ನಮಗೆ ಸಂಪರ್ಕಿಸಬಹುದು. ಉದಾಹರಣೆ, ಇವತ್ತು ನಾನು ಇಲ್ಲಿದ್ದುಕೊಂಡು ಅಮೆರಿಕದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ನಾನು ಯೋಗ ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಡಿಜಿಟಲ್ ಎಜುಕೇಶನ್ ಒಂದು ಪಾರ್ಟ್. ಆ ರೀತಿಯಲ್ಲಿ ಡಿಜಿಟಲ್ ಎಜುಕೇಶನ್ ಸದುಪಯೋಗ ಪಡ್ಕೊಂಡು ಎಫೆಕ್ಟಿವ್ ಎಜುಕೇಶನ್ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ಹಂತದಲ್ಲಿ ಸಾಧ್ಯ. ಅದು ಪ್ರೈಮರಿ ಖಾಸಗಿ ಅಂತ, ಗೌರ್ಮೆಂಟ್ ಖಾಸಗಿ ಅನ್ನುವಂಥ ಭೇದ ಭಾವ ಮಾಡಬೇಕಾಗಿಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಸಹ ಇಂಟ್ರೊಡ್ಯೂಸ್ ಮಾಡಬಹುದು.
0: ಈಗ ನೀವು ಗಮನಿಸುತ್ತೀರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿರುವಂತದ್ದು ತಾವು ಕೂಡ ಗಮನಿಸಿದ್ದೀರಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ತಮ್ಮ ಒಂದು ಕಾಳಜಿ ಏನು ಅಥವಾ ಆತಂಕ ಆ ಮಾತುಗಳು ಹೇಳುವುದಾದ್ರೆ?
1: ಖಂಡಿತವಾಗಿ ದಕ್ಷಿಣ ಕನ್ನಡವನ್ನು ನಾವು ಬುದ್ಧಿವಂತರ ನಾಡು ಅಂತ ಒಪ್ಪಿಕೊಂಡಿದ್ದೀವಿ, ಅದನ್ನು ಈಗಲೂ ಜನ ಒಪ್ಪಿಕೊಳ್ತಾ ಇದ್ದಾರೆ. ಅದರ ಹಿಂದೆ ಇರುವಂತದ್ದು ಎರಡು ವಿಚಾರ. ಒಂದು, ಶಿಕ್ಷಣಕ್ಕೆ ನಾವು ಕೊಟ್ಟಂತಹ ಮಹತ್ವ. ಈ ವರ್ಷನೂ ನಾವು SSLC ಟಾಪರ್ ಆಗಿ ಹೊರಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ. ಅಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, SSLC ಟಾಪರ್ ಬಂದವರಲ್ಲಿ ಹೆಚ್ಚಿನವರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಲಿತ ಮಕ್ಕಳು ಸಹ ಇದ್ದಾರೆ. ಆಗಿರುವಾಗ ಗೌರ್ಮೆಂಟ್ ಸ್ಕೂಲಿನಿಂದ ನಾವು ಎಷ್ಟು ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಸಾಧ್ಯವೋ ಅಷ್ಟು ವಿದ್ಯಾಭ್ಯಾಸ ಪಡೆಯುವಂಥ ಎಲ್ಲ ಅವಕಾಶಗಳು ಎಲ್ಲ ದಕ್ಷಿಣ ಕನ್ನಡದ ಶಾಲೆಗಳಿಗೂ ಇದೆ. ಆ ದೃಷ್ಟಿಯಲ್ಲಿ ನಾವು ನೋಡಿಕೊಂಡು ಯಾಕೆ ಮುಚ್ಚುತ್ತಾ ಇದೆ ಅನ್ನುವಂಥದ್ದು ಗಮನಿಸುವಾಗ ಪುನಃ ನಮ್ಮ ಕಣ್ಣ ಮುಂದೆ ಬರುವಂಥದ್ದು, ಇಲ್ಲಿ ಏನೋ ಕೊರತೆ ಇದೆ, ಅಲ್ಲಿ ಏನೋ ವಿಶೇಷತೆ ಇದೆ ಅನ್ನುವಂಥದ್ದು. ಆ ವಿಶೇಷತೆಯನ್ನು ನಮ್ಮಲ್ಲಿ ಇರುವಂಥ ಕೊರತೆ ಇರುವ ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಉದಾಹರಣೆಗೆ ಯೂನಿಫಾರ್ಮ್ ಆಗಿರ್ಬೋದು, ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಕೊಡುವ ರೀತಿಯಲ್ಲಿ ಯೂನಿಫಾರ್ಮ್ನ ವಿಷಯದಲ್ಲಿ ಆಗಿರ್ಬೋದು, ಶಾಲೆಯ ಸ್ಟಡಿ ಎನ್ವೈರನ್ಮೆಂಟ್ ಇರ್ಬೋದು, ಮತ್ತು ಟೀಚರ್ಸ್ನವರು. ಇವತ್ತಿನ ಬಹಳ ಮುಖ್ಯವಾದ ಸರ್ಕಾರಿ ಶಾಲೆಗೆ ಹಿನ್ನಡೆ ಆಗಿರುವಂಥದ್ದು ಟೀಚರ್ಸ್ನವರ ಸಂಖ್ಯೆ. ಹೆಚ್ಚಿನ ಟೀಚರ್ಸ್ನವರು ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ನವರು, ಅವರಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಸಮಯ ಪಾಠ ಮಾಡಲಿಕ್ಕೆ ಅವಕಾಶ ಇಲ್ಲದಿರುವಾಗ, ಆಗ ಟೀಚರ್ಸ್ನ ಕೊರತೆಯಿಂದಾಗಿ ಅಲ್ಲಿ ಪಾಠ ಮಕ್ಕಳಿಗೆ ಪಾಠ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎತ್ತವರಿಗೆ ಫೀಡ್ಬ್ಯಾಕ್ ಹೋಗ್ತಾ ಇದೆ. ಅದನ್ನು ಫುಲ್ಫಿಲ್ ಮಾಡುವಂಥ ಪ್ರಯತ್ನವನ್ನು ನಾವು ಟ್ರಸ್ಟ್ನ ಮುಖಾಂತರ ಅಥವಾ SDMC ಮುಖಾಂತರ ಮಾಡಿ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ನಾವು ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡುವುದು. ಮೂರನೆಯದು, ಜನಪ್ರತಿನಿಧಿಗಳು. ನಮ್ಮ ಜನಪ್ರತಿನಿಧಿಗಳು ಬಹಳ ಈ ವಿಚಾರದಲ್ಲಿ ಚಿಂತನೆ ಮಾಡಬೇಕು. ಅದು ಗ್ರಾಮ ಪಂಚಾಯತ್ನಿಂದ ಹಿಡಿದು ಲೋಕಸಭೆ MP ತನಕ ನಮ್ಮ ಶಾಲೆಯನ್ನು ಉಳಿಸಲಿಕ್ಕೆ ಬೇಕಾದ ಚಿಂತನೆ ಮಾಡಬೇಕು.
0: ಈಗ ಈ ಬಾಲ್ಯದ ಶಿಕ್ಷಣ, ಮುಖ್ಯವಾಗಿ LKG ಮತ್ತು UKG ನೀವು ಪ್ರಸ್ತಾಪ ಮಾಡಿದಂತೆ, ಇಂತಹ ಶಿಕ್ಷಣಕ್ಕೆ ಅಥವಾ ಈ ರೀತಿಯಾದಂತಹ ಅವರಿಗೆ ಒಂದು ಕಲಿಕಾ ವಾತಾವರಣಕ್ಕಾಗಿ ಬಹಳ ದೂರ ಪ್ರಯಾಣ ಮಾಡುವಂತಹ ಒಂದು ಪ್ರಸಂಗಗಳು ಕೂಡ ಎದುರಾಗ್ತಾ ಇದೆ. ಮತ್ತೆ ಅಂದ್ರೆ ಹತ್ತಿರದಲ್ಲಿ ಶಾಲೆ ಇದ್ರೂ ಕೂಡ ದೂರಕ್ಕೆ ಕಳಿಸುವಂತಹ ಒಂದು ಪರಿಪಾಠ ಹೆತ್ತವರಲ್ಲಿ ಕೂಡ ಇದೆ. ಸ್ಥಳೀಯ ಶಾಲೆಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಹೇಗೆ ನಾವು ಬೆಳೆಸಿಕೊಳ್ಬಹುದು, ಮತ್ತೆ ಈ ರೀತಿಯ ಪ್ರಯಾಣದಿಂದ ಮಕ್ಕಳ ಮೇಲೆ ಆಗ್ತಿರುವಂತಹ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಮ್ಮ ಕಾಳಜಿ?
1: ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಹೆತ್ತವರಿಗೆ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತದೆ. ಒಳ್ಳೆ ವಿದ್ಯಾಭ್ಯಾಸ ಅಂತ ಹೇಳುವಾಗ ಚಿಕ್ಕ ಪ್ರಾಯದಲ್ಲಿ ಅವರಿಗೆ ರೀತಿಯಲ್ಲಿ ಒಂದು ರೀತಿಯ ಆಂಗ್ಲ ಮಾಧ್ಯಮದ ಶಿಕ್ಷಣ, LKG UKGಯಿಂದಲೂ ಒಂದನೇ ಕ್ಲಾಸ್ನಿಂದ ಆಂಗ್ಲ ಮಾಧ್ಯಮದ ಶಿಕ್ಷಣ ಕೊಡುವಂಥದ್ದು, ಆ ಮುಖಾಂತರ ಮಕ್ಕಳನ್ನು ದೊಡ್ಡ ಮಟ್ಟದಲ್ಲಿ ಎಜುಕೇಶನ್ ತಯಾರು ಮಾಡುವಂಥದ್ದು ಪರಿಕಲ್ಪನೆ. ಅದು ಸಹಜ, ಅದು ಬೇಕು ಸಹ. ಅದೇ ಸಂದರ್ಭದಲ್ಲಿ ಎಷ್ಟೋ ಎತ್ತವರು ಗಮನಿಸ್ತಾ ಇಲ್ಲ, ಬಾಲ್ಯದ ಶಿಕ್ಷಣ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು, ಅದು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಲುಪಬೇಕು ಅಂತ ಹೇಳುವಾಗ, ಅದು ಒತ್ತಡ ಪೂರ್ವಕವಾಗಿರಬಾರ್ದು, ಅದು ಆನಂದ ಪೂರ್ವಕವಾಗಿರಬೇಕು. ಎಂಟರ್ಟೈನ್ಮೆಂಟ್ ಆಗಿ ಖುಷಿ ಖುಷಿಯಲ್ಲಿ ಮಕ್ಕಳು ಹೊರಗೆ ಹೋಗುವ ರೀತಿಯಲ್ಲಿ, ಕಲಿಕಾ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇರಬೇಕು. ಅದು ಯಾವುದೇ ಮಾಧ್ಯಮ ಆಗಿರ್ಬೋದು. ಹಾಗೆ ಆಗ್ಬೇಕಾದ್ರೆ ಆ ಮಕ್ಕಳ ಹತ್ತಿರದ ಶಾಲೆಗೆ ಹೋಗ್ಲಿಕ್ಕೆ ರೂಢಿಸಿಕೊಳ್ಬೇಕು. ನಾನು ಈಗ ವೃತ್ತಿಪರ ಯೋಗ ಚಿಕಿತ್ಸಕನಾಗಿ ಆರೋಗ್ಯದ ಕ್ಷೇತ್ರ ತೊಡಗಿಸಿಕೊಂಡಿರೋದು ನನ್ನ ಗಮನಕ್ಕೆ ನಾನು ಹೇಳೋದಿದ್ರೆ, ಮತ್ತೆ ಒಂದಷ್ಟು ನನ್ನ ಸಂಶೋಧನೆ ಆಸಕ್ತಿಯಿಂದ ನಾವು ಹೇಳೋದಿದ್ರೆ, ಯಾವ ಮಗು ದೂರದ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಚೈಲ್ಡ್ಹುಡ್ ಡೇಸಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ಮಕ್ಕಳದ್ದು ಎಬಿಲಿಟಿಗಳಷ್ಟು ಸಾಮರ್ಥ್ಯ ಚೆನ್ನಾಗಲಿಕ್ಕೆ ಕಷ್ಟ. ಯಾಕೆಂದ ಹೇಳಿದರೆ ಆ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಸಿಗುವುದಿಲ್ಲ. ಆ ಮಗನ ಬೆಳಿಗ್ಗೆ ಬೇಗ ಎಬ್ಬಿಸಬೇಕಾಗ್ತದೆ. ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರಕ್ಕೆ ಕಳಿಸಬೇಕಾದ್ರೆ ಆ ಮಗನ ಬೆಳಿಗ್ಗೆ ಬೇಗ ಎಬ್ಬಿಸಬೇಕಾಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮಗುವಿಗೆ ಆಹಾರ ತಿನ್ನುವಂಥ ಆಸಕ್ತಿ ಇರುವುದಿಲ್ಲ. ಎಷ್ಟೋ ಮಕ್ಕಳು ಆಹಾರವನ್ನು ಸ್ಕಿಪ್ ಮಾಡ್ತಾರೆ, ಟಿಫಿನ್ ಬಾಕ್ಸ್ ತುಂಬಿಸಿ ಮತ್ತೆ ಅಲ್ಲಿ ಸ್ನಾಕ್ಸ್ ಬ್ರೇಕ್ ಅಲ್ಲಿ ಕೊಡುವಂಥ ಪರಿಪಾಠ ಇರುತ್ತೆ. ಅದು ತುಂಬ ಅಪಾಯಕಾರಿಯಾದಂಥ ವಿಚಾರ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಆರೋಗ್ಯ ಬರಬೇಕಾದ್ರೆ ಬೆಳಿಗ್ಗೆ ಸಫಿಷಿಯಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಹೊಟ್ಟೆ ಪೂರ್ತಿ ಆಹಾರ ತಿಂದಿರಬೇಕು.
0: ಹೆತ್ತವರಿಗೂ ಸಮಯ ಇಲ್ಲ ಅಂತೇಳಿ ಟಿಫಿನ್ ಬಾಕ್ಸ್ ಅಲ್ಲಿ ಕಟ್ಟಿಕೊಡುವಂತ ವ್ಯವಸ್ಥೆಗಳು,
1: ಬೆಳಿಗ್ಗೆ ಬೇಗ ಸರಿಯಾದ ಪ್ರಮಾಣದ ಆಹಾರ ತಗೊಳ್ಳದಿದ್ರೆ ಆ ಮಗುವಿನ ಬೆಳವಣಿಗೆ ಮೇಲೆ ಅಡ್ಡ ಪರಿಣಾಮ ಬಿದ್ದೇ ಬೀಳ್ತದೆ. ಮೂರನೇದು ಬರುವಂತದ್ದು ದೂರದ ಪ್ರಯಾಣ. ದೂರದ ಪ್ರಯಾಣ ಮಾಡ್ತಾ ಹೋದಾಗ ಆರೋಗ್ಯದ ಮೇಲೆ ತುಂಬಾನೇ ಅಡ್ಡ ಪರಿಣಾಮ ಬೀಳ್ತದೆ. ಯಾಕೆಂತ ಹೇಳಿದ್ರೆ ಈಗಿನ ಮಕ್ಕಳಲ್ಲಿ ಬಹಳ ಬೇಗನೆ ಶೀತ ಆಗುವಂತದ್ದು, ಇನ್ಫೆಕ್ಷನ್ಸ್ ಗಳಾಗುವಂತದ್ದು, ವೈರಲ್ ಫೀವರ್ ಗಳು ಬರುವಂತದ್ದು, ಇದೆಲ್ಲ ಬರುವಂತದ್ದು ಹೇಗೆ ಅಂತ ಹೇಳಿದ್ರೆ ಒಟ್ಟಿಗೆ ಪ್ರಯಾಣ ಜಾಸ್ತಿ ಮಾಡಿದಾಗ, ದೂರದ ಪ್ರಯಾಣ ಮಾಡಿದಾಗ. ಈ ದೂರದ ಪ್ರಯಾಣ ಮಾಡಿದ ತಕ್ಷಣ ಸುಸ್ತಾಗ್ತದೆ. ಸುಸ್ತಾದ ತಕ್ಷಣ ಮಗು ಸ್ಕೂಲ್ಗೆ ತಲುಪಿದ ನಂತರನೂ ಅಲ್ಲಿ ಒಂದು ಆಕ್ಟಿವ್ ಆಗಿರುವಂತ ಒಂದು ಜೋಶ್ ಇರುವುದಿಲ್ಲ. ಅದಕ್ಕೋಸ್ಕರ ಮಗುವನ್ನು ಖುಷಿ ಖುಷಿಯಲ್ಲಿ ಚಿಕ್ಕ ಹತ್ತಿರದ ಹತ್ತಿರನ ಕಲಿಸಿಕೊಟ್ರೆ ಮಗು ಖುಷಿ ಖುಷಿಯಲ್ಲಿ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ. ಇನ್ನು ಅಲ್ಲಿಂದ ರಿಟರ್ನ್ ಬರುವಾಗಲೂ ನಾವು ಗಮನಿಸಬೇಕು, ಅಷ್ಟು ದೂರ ಹೋಗಿ ಬೆಳಗಿನ ಸಂಜೆ ತನಕ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ನ ಒಳಗಡೆ ಇದ್ರೆ ಅದು ಇನ್ನೂ ಅಪಾಯಕಾರಿ. ಅಲ್ಲಿ ಈಕೋ ಫ್ರೆಂಡ್ಲಿ ವಾತಾವರಣ ಇದ್ರೆ ತೊಂದರೆ ಇಲ್ಲ. ಪರಿಸರ ಸ್ನೇಹಿಯಾದಂತ ಆಟದ ವಾತಾವರಣ ಇದ್ದುಕೊಂಡಿದ್ದು ಮಕ್ಕಳ ಎಂಟರ್ಟೈನ್ಮೆಂಟ್ ಅಲ್ಲಿ ಎಂಜಾಯ್ಫುಲ್ ಆಗಿದ್ರೆ ತೊಂದರೆ ಇಲ್ಲ. ಖಾಲಿ ಕ್ಲಾಸ್ ರೂಮ್ ಟೀಚಿಂಗ್ ಅಂತೇಳಿ ಬೆಳಗಿನ ಸಂಜೆ ತನಕ ಕ್ಲಾಸ್ ರೂಮ್ ಅಲ್ಲಿ ಇದ್ದುಕೊಂಡಿರೋ ಅದೊಂದು ರೀತಿಯ ಅಡ್ಡ ಪರಿಣಾಮ ಇರ್ತದೆ. ಮತ್ತೆ ಸಂಜೆ ಆಗುವಾಗ ಮಗು ಪುನಃ ರಿಟರ್ನ್ ಬರ್ತದೆ. ರಿಟರ್ನ್ ಬಂದಾಗುವಾಗ ಪುನಃ ಸಂಜೆ ಆಗುವಾಗ ಮಗು ರಿಟರ್ನ್ ತಲುಪಿ ಆದ್ನಂತ ಸುಸ್ತಾಗಿರ್ತದೆ. ಆಗ ಸಂಜೆ ಆಟಗಳೆಲ್ಲ ಸ್ಕಿಪ್ ಆಗ್ತದೆ. ಒಂದು ಮಗುವಿಗೆ ಅಗತ್ಯ ಬೇಕಾಗಿರೋದೇನು? ಒಂದು ಒಳ್ಳೆ ಆಹಾರ, ಒಂದು ಒಳ್ಳೆ ಆಟ, ಎಂಟರ್ಟೈನ್ಮೆಂಟ್. ಆ ಆಟನು ಮಿಸ್ ಆದ್ರೆ, ಇಲ್ಲಿ ಬೆಳಗಿನ ಆಹಾರನು ಮಿಸ್ ಆದ್ರೆ, ಇಡೀ ದಿವಸದಲ್ಲಿ ಶಿಕ್ಷಣಕ್ಕೆ ಗಮನ ಕೊಟ್ರೆ ಮಗುವಿನ ಶೈಕ್ಷಣಿಕ ಮತ್ತೆ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀದಿ ಬೀರ್ತದೆ. ಅದಕ್ಕೋಸ್ಕರ ನನ್ನ ಒಂದು ಕಳಕಳಿ ವಿನಂತಿ, ಇದು ಇತ್ತೀಚೆಗೆ ಒಬ್ಬರು ನಾನು ಪೀಡಿಯಾಟ್ರಿಷನ್ ಹತ್ರ ಮಾತಾಡುವಾಗ ಹೇಳಿದ್ರು, ಕುಶಲಪುರ ನೀವೇನಾದ್ರು ಸಂಶೋಧನೆ ಮಾಡೋದು, ಇನ್ನೊಂದು ಏರಿಯಾದಲ್ಲಿ ಸಂಶೋಧನೆ ಮಾಡಿ, ಲಾಂಗ್ ಜರ್ನಿ ಮಾಡುವ ಮಕ್ಕಳ ಆರೋಗ್ಯದ ಸ್ಥಿತಿಯನ್ನು ಸ್ಟಡಿ ಮಾಡಿ, ಶಾರ್ಟ್ ಟರ್ಮ್ ಜರ್ನಿ ಮಾಡುವ ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ಸ್ಟಡಿ ಮಾಡಿ, ಡೆಫಿನೆಟ್ ಆಗಿ ಆ ಎರಡು ಕ್ಯಾಟಗರಿಯ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತದೆ. ಒಂದೇ ಏಜಿನ ಕ್ಯಾಟಗರಿಯನ್ನು ತಗೊಳ್ಳಿ, ಉದಾಹರಣೆಗೆ 7 ರಿಂದ 8 ವರ್ಷದ ಮಗುವಿನ ಕ್ಯಾಟಗರಿಯನ್ನು ತಗೊಳ್ಳಿ, ಡೆಫಿನೆಟ್ ವ್ಯತ್ಯಾಸ ಸಿಗ್ತದೆ ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ದೃಷ್ಟಿಯಲ್ಲಿ ನಾವು ಸ್ಥಳೀಯ ಶಾಲೆಗಳಿಗೆ ಮಕ್ಕಳನ್ನು ಕಲಿಸುವುದಕ್ಕೆ ಗಮನ ಕೊಟ್ಟರೆ ಒಳ್ಳೆಯದು.
0: ಶಿಕ್ಷಣದ ಜೊತೆ ಜೊತೆಗೆ ಅವರಿಗೆ ಆರೋಗ್ಯದ ಕಾಳಜಿಯನ್ನು ಕೂಡ ನಾವು ಬೆಳೆಸುವಂತ ಪ್ರಯತ್ನವನ್ನು ಮಾಡಬೇಕು.
1: ಹೌದು, ಯಾಕೆಂದ ಹೇಳಿದ್ರೆ ಎಷ್ಟೋ ಸಾರಿ ಮಗುವಿಗೆ ಕಲಿಯುವ ಸಾಮರ್ಥ್ಯ ಚೆನ್ನಾಗಿರ್ತದೆ, ಕಲಿಯುವ ಸಾಮರ್ಥ್ಯ ಚೆನ್ನಾಗಿದ್ರು ಸಹ ಆರೋಗ್ಯ ಕೈ ಕೊಡ್ತಾ ಇದ್ರೆ ಮಗುವಿಗೆ ಕಲಿಕೆಯಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತೇಳಿ. ನಮ್ಮ ಶರೀರವೇ ಯಾವುದೇ ಸಾಧನೆಗಿರುವಂತ ಒಂದು ಇನ್ಸ್ಟ್ರೂಮೆಂಟ್, ಅದು ಚೆನ್ನಾಗಿದ್ರೆ ಮಾತ್ರ ನಾವು ನಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ.
0: ಹೌದು,
1: ಕಲು ಧರ್ಮ ಸಾಧನ. ಧರ್ಮ ಸಾಧನ ಒಂದು ವಿದ್ಯಾರ್ಥಿಯ ಧರ್ಮ ಏನು? ಕಲಿಕೆ. ಕಲಿಕೆನೇ ಅದರ ಗುರಿ. ಆ ಗುರಿಯನ್ನು ತಲುಪಬೇಕಾದ್ರೆ ಶರೀರ ಚೆನ್ನಾಗಿರಬೇಕು, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಆ ಆರೋಗ್ಯ ಮಗುವಿನಲ್ಲಿ ಇದ್ರೆ ಕಲಿಕಾ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ, ಉತ್ಸಾಹ ಜಾಸ್ತಿ ಆಗ್ತಾ ಹೋಗ್ತದೆ, ಮೆಮೊರಿ ಜಾಸ್ತಿ ಆಗ್ತಾ ಹೋಗ್ತದೆ, ಏಕಾಗ್ರತೆ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರೋದು ವಿಚಾರಗಳು.
0: ಮತ್ತೀಗ ಈ ಸರ್ಕಾರಿ ಶಾಲೆಗಳಲ್ಲೂ ಬೇರೆ ಶಾಲೆಗಿಂತ ಭಿನ್ನವಾಗಿರಬೇಕು ಅಂತ ನಾವು ಕನಸನ್ನು ಕಾಣ್ತೇವೆ. ಈ ಸರ್ಕಾರಿ ಶಾಲೆಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಇದ್ರೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಮ್ಮ ಹೆತ್ತವರಿಗೆ ಒಂದು ಅನುಕೂಲ ಆಗ್ತದೆ ಅಂತ?
1: ಬಹಳ ಮುಖ್ಯವಾದ ವಿಚಾರ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಶಾಲೆಯಲ್ಲಿ ನಿರೀಕ್ಷೆ ಮಾಡೋದೇನಂತ ಹೇಳಿದ್ರೆ ನನ್ನ ಮಗುವನ್ನು ಪೂರ್ಣ ತಯಾರಿಗೆ ಬೇಕಾದ ವ್ಯವಸ್ಥೆ ಇದೆಯಾ ಅಂತೇಳಿ. ವ್ಯವಸ್ಥೆ ಅಂತ ನೋಡುವಾಗ ಮೂರು ವಿಚಾರಗಳು ಗಮನಿಸ್ತಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ಆ ಶಾಲೆಗೆ ಬೇಕಾದ ರೀತಿಯಲ್ಲಿ ಕಟ್ಟಡಗಳು, ಕ್ಲಾಸ್ ರೂಮ್ಸ್ಗಳು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯದ ಕಟ್ಟಡ ಉಂಟಾ ಅಂತ ನೋಡ್ತಾರೆ. ಹೆಚ್ಚಿನ ಸರ್ಕಾರಿ ಶಾಲೆಗಳು ಇವತ್ತಿನ ಅಂಚಿನ ಮಾಡಿನಲ್ಲಿ ಇರುವಂಥ ಸರ್ಕಾರಿ ಶಾಲೆಗಳು, ಅದನ್ನು ಅಭಿವೃದ್ಧಿಪಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಸರ್ಕಾರನು ಸಮಯ ಕೊಡಬೇಕು, ಹಣ ಕೊಡಬೇಕು, ಚಿಂತನೆ ಮಾಡಬೇಕು. ಒಟ್ಟೊಟ್ಟಿಗೆ ಬೇರೆ ಬೇರೆ ಎನ್ ಜಿ ಒಗಳಿದೆ, ಅದಕ್ಕೋಸ್ಕರ ಈ ಕಟ್ಟಡಗಳಿಗೆ ಸಪೋರ್ಟ್ ಆಗುವಂಥ ಎನ್ ಜಿ ಒಗಳಿದೆ. ಆ ಮುಖಾಂತರ ನಾವು ಒಂದು ರೀತಿಯಲ್ಲಿ ಪ್ರಯತ್ನ ಮಾಡೋದು ನಮ್ಮ ಒಂದು ಭಾಗ. ಕಟ್ಟಡ ಚೆನ್ನಾಗಿದೆ, ಕ್ಲಾಸ್ ರೂಮ್ ಚೆನ್ನಾಗಿದೆ ಅಂತೇಳಿ ಒಂದು ಹಂತಕ್ಕೆ ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಎರಡನೇದು ಬರುವಂಥದ್ದು ಗುಣಮಟ್ಟದ ಶಿಕ್ಷಣ. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದರೆ ಅಲ್ಲಿ ಪಾಠ ಮಾಡುವಂಥ ಟೀಚರ್ಸ್ನವರು ಯಾವ ರೀತಿ ಇದ್ದಾರೆ, ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವವರು ಯಾರಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದು. ಇವತ್ತು ಎಷ್ಟೋ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿರ್ತದೆ, ಒಳಗಡೆ ಹೋದ್ರೆ ಎಂತದ ಇರೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಯೋಗ ಕಲಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಯೋಗ ಉಂಟು ಅಂತೇಳಿ. ಆದ್ರೆ ಆ ಶಾಲೆಗೆ ಅಪ್ರೋಚ್ ಮಾಡಿ ನಿಮ್ಮಲ್ಲಿ ಟೀಚರ್ ಇದ್ದಾರೆ ಅಂತ ಕೇಳಿ, ಯೋಗ ಟೀಚರ್ ಇದ್ದಾರೆ ಅಂತ ಹೇಳಿದ್ರೆ ಇರುವುದಿಲ್ಲ. ಯಾರದೋ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್ ಟೀಚರ್ ಹತ್ರ ಯೋಗವನ್ನು ವಾರಕ್ಕೊಂದು ದಿವಸನೋ ತಿಂಗಳು ಒಂದು ಸರಿ ಮಾಡಿ ಅದನ್ನು ಚಂದ ಫೋಟೋ ಹಾಕಿ ಡಾಕ್ಯುಮೆಂಟರಿ ಇಡುವವರು ಮತ್ತೆ ಆಡಿಯೋ ವಿಡಿಯೋದಲ್ಲಿ ತೋರಿಸುವರಿದೆ. ಗುಣಮಟ್ಟದ ಶಿಕ್ಷಣದಲ್ಲಿ ಮೋಸ ಮಾಡಬಾರದು. ಯಾವ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾರೋ ಆ ಸಬ್ಜೆಕ್ಟ್ ಕ್ವಾಲಿಫೈಡ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿ ಆ ಕ್ವಾಲಿಫೈಡ್ ಟೀಚರ್ಸ್ ನಿಂದಲೇ ಪಾಠ ಮಾಡಿಸಬೇಕು. ಎಲ್ ಕೆ ಜಿ ಯು ಕೆ ಜಿಗೆ ಆಗಿರ್ಬೋದು, ಒಂದನೇ ಕ್ಲಾಸ್ಗೆ ಆಗಿರ್ಬೋದು, ಟೆಂತ್ಗೆ ಆಗಿರ್ಬೋದು, ಡಿಗ್ರಿಗೆ ಆಗಿರ್ಬೋದು, ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಟೀಚರ್ಸ್ ಇಂದಲೇ ಟೀಚ್ ಮಾಡಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ಆ ಟೀಚರ್ಗೆ ಮೌಂಟೇಸರಿ ಟ್ರೈನ್ಡ್ ಆದಂಥ ಟೀಚರ್ಸೇ ಬೇಕು.
0: ಹೌದು,
1: ಅಟ್ ಲೀಸ್ಟ್ ಮೌಂಟೇಸರಿ ಟ್ರೈನ್ಡ್ ಆದಂಥ ಸ್ಕಿಲ್ಡ್ ಟೀಚರ್ಸ್ ಅನ್ನಾದರೂ ಗೆಸ್ಟ್ ಟೀಚರ್ಸ್ ಮುಖಾಂತರ ಆದರೂ ಅವರಿಗೆ ಟ್ರೈನ್ ಮಾಡಿ ಆ ಎಜುಕೇಶನ್ ಅನ್ನು ಕೊಡಿಸಬೇಕು. ಈ ರೀತಿಯ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಅದನ್ನು ಎತ್ತವರು ನಿರೀಕ್ಷೆ ಮಾಡ್ತಾರೆ. ಅದು ಸಿಕ್ತದಂದ್ರೆ ಪ್ರತಿ ಎತ್ತವರು ಕೇಳಬೇಕು, ನೀವು ಇಷ್ಟೆಲ್ಲ ಫೆಸಿಲಿಟಿ ತೋರಿಸ್ತಿದ್ದೀರಿ, ಇದರ ಎಕ್ಸ್ಪರ್ಟ್ಸ್ಗಳು ಯಾರು, ಟೀಚರ್ಸ್ ಯಾರು, ಅಪಾಯಿಂಟೆಡ್ ಯಾರು ಅಂತ ಕೇಳಬೇಕು. ಇವತ್ತಿನ ಎಷ್ಟೋ ಎತ್ತವರು ಅದ್ರ ಗಮನಿಸುವುದೇ ಇಲ್ಲ. ಮೂರನೇದು ಇರುವಂತದ್ದು ಅಲ್ಲಿಗೆ ಬೇಕಾದಂತ ಬೇಸಿಕ್ ಸಪೋರ್ಟಿವ್ ಥಿಂಗ್ಸ್ಗಳೇ, ಸಪೋರ್ಟ್ ಆಡ್ಸ್ ಅಂತ ಕರೀತೀವಿ. ಉದಾಹರಣೆಗೆ ಲ್ಯಾಬೊರೇಟರಿ, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಡಿಜಿಟಲ್ ಸಿಸ್ಟಮ್, ಪ್ಲೇ ಗ್ರೌಂಡ್, ಪ್ಲೇ ಮೆಟೀರಿಯಲ್ಸ್ ಮತ್ತೆ ಆ ರೀತಿಯಲ್ಲಿ ಎಷ್ಟೋ ಸ್ಕೂಲ್ಗಳಿಗೆ ಇವತ್ತು ಖಾಸಾಗಿ ನಾನು ಕಾಂಪಿಟೇಷನ್ಗೆ ಅಂತ ಹೇಳ್ತಾ ಇರೋದ್ರೆ ಎಷ್ಟೋ ಸ್ಕೂಲ್ಗಳಲ್ಲಿ 1,000 ಮಕ್ಕಳು ಇದ್ರೆ ಅಲ್ಲಿ ಒಂದು 1,000 ಸ್ಕ್ವೇರ್ ಫೀಟ್ ನಷ್ಟು ಗ್ರೌಂಡ್ ಇರೋದಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಹಾಗೆ ಅಲ್ಲ, ಸರ್ಕಾರಿ ಶಾಲೆಗಳು ಒಂದು 500 ಸ್ಕ್ವೇರ್ ಫೀಟ್ ನ ಬಿಲ್ಡಿಂಗ್ ಇದ್ರೆ ಸದನ 10,000 ಸ್ಕ್ವೇರ್ ಫೀಟ್ ನಷ್ಟು ಗ್ರೌಂಡ್ ಇದೆ. ಆ ಮಕ್ಕಳಿಗೆ ಬೇಕಾದಂತ ಒಂದು ವಾತಾವರಣದಲ್ಲಿ ಗ್ರೌಂಡ್ ಸಹ ಮುಖ್ಯ. ಇದನ್ನು ಗಮನಿಸಬೇಕು, ಸಪೋರ್ಟಿವ್ ಥಿಂಗ್ಸ್ಗಳು. ಲ್ಯಾಬೊರೇಟರಿಗಳು ಸಹ, ಲ್ಯಾಬೊರೇಟರಿಯಲ್ಲಿ ಸಹ ಎಷ್ಟೋ ಸಾರಿ ನಾವು ಲ್ಯಾಬೊರೇಟರಿ ಅಂತ ತೋರಿಸ್ತೀವಿ, ಒಂದು ಮೈಕ್ರೋಸ್ಕೋಪ್ ಸಹ ಇರುವುದಿಲ್ಲ. ಆ ರೀತಿಯಾಗಿ ಈ ಮೂರು ಥಿಂಗ್ಸ್ಗಳನ್ನು ಸರಿಯಾದ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಸಹ ಒಳ್ಳೆಯ ರೀತಿಯ ಕ್ವಾಲಿಟಿ ಎಜುಕೇಶನ್ ಸಿಗಲಿಕ್ಕೆ ಸಾಧ್ಯ.
0: ಖಾಸಗಿ ಶಾಲೆಗಳಿಗೆ ಏನು ಕಮ್ಮಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಸರ್ಕಾರಿ ಶಾಲೆಯ ಬಗ್ಗೆ ಕೂಡ ವಿಶೇಷವಾದಂತಹ ಒಂದು ಭಿತ್ತಿಪತ್ರವನ್ನ ತಾವು ಬಿಡುಗಡೆ ಮಾಡಿದ್ರಿ ಮತ್ತೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಹಂಚಿಕೊಂಡಿದ್ರಿ. ಈ ರೀತಿಯಾದಂತಹ ಆಲೋಚನೆ ನಿಮಗೆ ಹೇಗೆ ಬಂತು?
1: ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಪಾರ್ಟ್ ಆಫ್ ದ ಪ್ರೊಫೆಷನ್, ಅದು ಯಾವುದೇ ಪ್ರೊಫೆಷನ್ ಇರ್ಬೋದು. ಈವನ್ ನಾವೇನಾದ್ರೂ ಫ್ರೀ ಆಫ್ ಕಾಸ್ಟ್ ಏನಾದರೂ ಕೊಡೋದಿದ್ರೆ ಅಲ್ಲಿ ಜಾಹೀರಾತು ಇದ್ರೆ ಮಾತ್ರ ಆ ಪ್ರಾಡಕ್ಟ್ ರೀಚ್ ಆಗ್ತದೆ. ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ಉದಾಹರಣೆಗೆ ನಮ್ಮಲ್ಲಿ ನೀವು ಹೇಳಿದ ರೀತಿ ನಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿ ನಮ್ಮ ಟ್ರಸ್ಟ್ನ ಹೆಸರಿದೆ, ಮತ್ತೆ 18 ಟ್ರಸ್ಟಿಗಳ ಹೆಸರಿದೆ, ಮತ್ತೆ ಅದರಲ್ಲಿ ನಮಗೆ ಮಹಾಪೋಷಕರಿದ್ದಾರೆ. ಅಂದ್ರೆ ನಾವು ಯಾಕೆ ಅದನ್ನು ಮೆನ್ಷನ್ ಮಾಡಿದೀವಿ ನಮ್ಮ ಅಡ್ವರ್ಟೈಸ್ಮೆಂಟ್ ಬ್ರೋಷರ್ ಅಲ್ಲಿ ಅಂತ ಹೇಳಿದ್ರೆ, ಈ ಸಂಘಟನೆ ಒಬ್ಬ ವ್ಯಕ್ತಿಯಿಂದ ನಡೆಯುತ್ತಿರುವಂತಹ ಸಂಘಟನೆ ಅಲ್ಲ, ಇದನ್ನು ಸಮಾನ ಮನಸ್ಕರು ಒಂದೇ ಒಳ್ಳೆ ರೀತಿಯ ಚಿಂತನೆ ಮಾಡಿದಂತ ವ್ಯಕ್ತಿಗಳು ಗ್ರಾಮಸ್ಥರು ಇದ್ದಾರೆ ಅನ್ನುವಂತ ಜನಸಾಮಾನ್ಯರಿಗೆ ತಿಳಿಸಬೇಕು. ಯಾಕೆಂದ್ರೆ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗಿಲ್ಲ, ಯಾರು ಸಹ ಗ್ರಾಮಸ್ಥರಾಗಿರ್ಬೋದು ಯಾರು ಸಹ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗಿಲ್ಲ, ಅದರ ಸಂಸ್ಥೆ ಮೇಲೆ ವಿಶ್ವಾಸ ಇಡಬಹುದು. ಜಾಹೀರಾತು ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೇ ಒಳ್ಳೆ ಪ್ರಾಡಕ್ಟ್ಗಳು ಇರಬಹುದು, ಇದ್ದ ಪ್ರಾಡಕ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡದಿದ್ರೆ ಅದರ ಔಟ್ಕಮ್ಸ್ ಸಿಗುವುದಿಲ್ಲ. ಈಗ ಉದಾಹರಣೆಗೆ ನಾವು ಹೇಳುದಿದ್ರೆ, ಈಗಾಗಲೇ ನಮಗೆ ನಮ್ಮ ಶಾಲೆಗೋಸ್ಕರ ಸುಮಾರು 2 ರೂಪಾಯಿಯ ಮೌಲ್ಯದ ಫರ್ನಿಚರ್ಸ್ ಅನ್ನು ನಾವು ಬೈ ಮಾಡಿದ್ವಿ. ಅಷ್ಟು ಫರ್ನಿಚರ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಎಷ್ಟು ಸ್ಟೂಡೆಂಟ್ಸ್ ಬಂದರೂ ನಿಮಗೆ ಒಳ್ಳೆ ರೀತಿ ಕೂತ್ಕೊಳ್ಳುವಂತ ವ್ಯವಸ್ಥಿತವಾದಂತಹ ಚೇರ್, ಬೆಂಚು, ಡೆಸ್ಕ್ಗಳು ನಮ್ಮಲ್ಲಿ ಇದೆ ಅನ್ನುವಂತ ತೋರ್ಪಡಿಸಬೇಕು. ಡಿಜಿಟಲ್ ಎಜುಕೇಶನ್ ಸಿಸ್ಟಮ್ ಅನ್ನು ತೋರಿಸ್ತಾ ಇದ್ವಿ. ಡಿಜಿಟಲ್ ಮೋಡ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಟೀಚರ್ಸ್ಗಳು ನಮ್ಮಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ಪ್ರೆಸೆಂಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ, ಬ್ಲೈಂಡ್ ಆಗಿ ನಾವು ಎಲ್ಲಿಗೆ ಹೋಗಿ ಅಡ್ಮಿಷನ್ ತಗೊಂಡ್ರೆ ಅದು ಇನ್ನು ಪ್ರಯೋಜನ ಆಗೋದಿಲ್ಲ. ಇದನ್ನೆಲ್ಲವನ್ನು ನಮ್ಮಲ್ಲಿ ಇಷ್ಟು ತಯಾರಿ ಮಾಡಿ ಇಷ್ಟು ರೀತಿಯ ಕ್ವಾಲಿಟಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಅಂತ ತೋರ್ಪಡಿಸ್ಲಿಕ್ಕೋಸ್ಕರ ನಾವು ಒಂದು ಒಳ್ಳೆ ರೀತಿಯ ಬ್ರೋಷರ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನೀವು ಹೇಳಿದ ರೀತಿಯಲ್ಲಿ ಅದೊಂದು ಖಾಸಗಿ ಶಾಲೆಯನ್ನು ಒಂದು 20,000-30,000 ಫೀಸ್ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡುವ ರೀತಿಯ ಮೆಥಡ್ ಅನ್ನು ನಾವು ಫ್ರೀ ಆಫ್ ಕಾಸ್ಟ್ ಕೊಡುವ ಎಜುಕೇಷನ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಆ ದೃಷ್ಟಿಕೋನದಿಂದ ಆದರೂ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆ ಕಲಿಸ್ಕೊಡ್ಬೇಕು. ಎರಡನೇದು ಇನ್ನೊಂದು ಬಹಳ ಸೂಕ್ಷ್ಮ ಗಮನಿಸಬೇಕಾದ ವಿಚಾರ, ನಮ್ಮಲ್ಲಿ ಒಬ್ರು ಕೋಶಾಧಿಕಾರಿ ಇದ್ದಾರೆ ಮಿಸ್ಟರ್ ಪುರಂದರ್ ಅಂತೇಳಿ, ಅವ್ರು ಯಾವಾಗಲೂ ಹೇಳೋದುಂಟು ಚೈಲ್ಡ್ಹುಡ್ ಡೇಸ್ನ ಬಾಲ್ಯದ ಶಿಕ್ಷಣ ಕಾಸ್ಟ್ ಇಫೆಕ್ಟಿವ್ ಆಗಿರಬೇಕು, ಕಡಿಮೆ ಖರ್ಚಿನಲ್ಲಿ ಆಗಿರಬೇಕು. ನಾವು ಬಾಲ್ಯದಲ್ಲಿ ಶಿಕ್ಷಣಕ್ಕೋಸ್ಕರ ಅತಿ ಹೆಚ್ಚು ಖರ್ಚು ಮಾಡಿದರೆ ಹೈಯರ್ ಎಜುಕೇಷನ್ಗೆ ಆಗುವಾಗ ಹೆತ್ತವರಿಗೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ, ಏತು ಕಾಸು ಖರ್ಚು ಮಾಡ್ತಂತ ಆ ರೀತಿಯ ಚಿಂತನೆ ಬರ್ತದೆ. ಅದಕ್ಕೆ ಚಿಕ್ಕ ಪ್ರಾಯದಲ್ಲಿ ಕಡಿಮೆ ಖರ್ಚು ಮಾಡಿ ಒಳ್ಳೆ ಶಿಕ್ಷಣ ಕೊಡಿಸಿದರೆ ಹೈಸ್ಕೂಲಿಗೆ ಆಗುವಾಗ ಪಿ ಯು ಸಿಗೆ ಆಗುವಾಗ ಒಳ್ಳೆ ಹೈ ಕ್ವಾಲಿಟಿ ಬೆಸ್ಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಸ್ಕೂಲಿಗೆ ಫೀಸ್ ಪೇ ಮಾಡಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ಬೋದು, ಇನ್ ಕೇಸ್ ಆ ಕ್ವಾಲಿಟಿ ಎಜುಕೇಷನ್ ನಮಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಸಿಗದಿದ್ದರೆ. ಯಾಕೆಂತ ಹೇಳಿದರೆ, ಇವತ್ತಿನ ಪರಿಸ್ಥಿತಿ ಏನಾಗಿದ್ರೆ ಎಲ್ ಕೆ ಜಿ ಯು ಕೆ ಜಿಗೂ ಸಹ 40,000-50,000 ಫೀಸ್ ಪೇ ಮಾಡುವ ಪರಿಸ್ಥಿತಿಯಲ್ಲಿ ಬಂದಿದ್ರೆ, ಅದೇ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಆದರೂ ಕಡಿಮೆ ಖರ್ಚಿನಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಆದರೆ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಆ 40,000 ಉಳಿತಾಯ ಮಾಡ್ತಾ ಹೋದರೆ ಹೈಸ್ಕೂಲ್ಗೆ ಆಗುವ ಒಂದು 3-4 ಲಕ್ಷ ರೂಪಾಯಿ ಪೇರೆಂಟ್ಸ್ ಹತ್ರ ಸ್ಟೋರ್ ಆಗಿರ್ತದೆ. ಅದು ಇತ್ತೀಚೆಗೆ ನಾವು ಒಂದು ಚಿಂತನೆ ಮಾಡಿದ ವಿಚಾರ. ಅದಕ್ಕೋಸ್ಕರ ನಾವು ನಮ್ಮ ಶಾಲೆಗೆ ಸಂಬಂಧಪಟ್ಟ ಒಂದಷ್ಟು ಜಾಹೀರಾತನ್ನು ನಾವು ಮಾಡಿದ್ದೀವಿ, ಅದೊಂದಷ್ಟು ಫಲ ಕೊಡ್ತಾ ಇದೆ.
0: ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆನ್ನುವಂಥ ಕಾಳಜಿಗೆ ನಿಜವಾಗಿಯೂ ಅಭಿನಂದನೆ ಸಲ್ಲಿಸಲೇಬೇಕು. ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಚಿಂತನೆ ಎಲ್ರಿಗೊಂದು ಪ್ರೇರಣೆ ಆಗಲಿ, ಮತ್ತು ಎಲ್ಲರೂ ಕೂಡ ಆಯಾಯ ಗ್ರಾಮದಲ್ಲಿ ಆಗಿರ್ಬೋದು ಇಂತಹ ಕನ್ನಡ ಶಾಲೆಗಳನ್ನು ಉಳಿಸುವಂಥದ್ದು, ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಮನಸ್ಸುಗಳು ಇನ್ನಷ್ಟು ಸೃಷ್ಟಿಯಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸೀಮಿತ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್,
1: ಕೇಳುಗರಿಗೆ ಹೇಳುವಂಥದ್ದು ಒಂದೇ, ಮೊದಲನೇದಾಗಿ ನೀವು ಕಲಿತ ಶಾಲೆಯನ್ನು ಇನ್ನೊಮ್ಮೆ ಮರು ನೆನಪು ಮಾಡಿಕೊಳ್ಳಿ. ಅದು ಅಂಗನವಾಡಿಯಿಂದ ಹಿಡಿದು ಗ್ರಾಜ್ಯುಯೇಷನ್ ತನಕ ಏನೆಲ್ಲ ಕಲ್ತಿದ್ದೀರೋ ಆಯಾ ಶಾಲೆಗಳನ್ನು ಮರು ನೆನಪು ಮಾಡ್ಕೊಳ್ಳಿ. ಎಲ್ಲಿ ನಿಮ್ಮ ಸಹಾಯ ಬೇಕಾಗಬಹುದು ಅಥವಾ ನಿಮಗೆ ಎಲ್ಲಿ ನಿಮ್ಮ ಸಹಾಯವನ್ನು ಕೊಡಬಹುದು ಅಲ್ಲಿಗೆ ಒಂದು ಸಂಪರ್ಕ ಮಾಡಿ. ಎರಡನೇದಾಗಿ, ಸಾಧ್ಯವಿದ್ದಷ್ಟು ಮಟ್ಟಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಎಲ್ಲ ಪ್ರಯತ್ನಗಳು ಮಾಡಿ. ಯಾಕೆಂತ ಹೇಳಿದರೆ ನಮ್ಮ ಹಿರಿಯರು ಅದನ್ನು ಹೇಗೋ ಅಪ್ರೂವ್ ಮಾಡಿಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಬಂದು ನಮ್ಮ ಊರಿಗೆ ತಲುಪಿಸಿದ್ದಾರೆ. ಇದ್ದ ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಕೇಳುಗರು ಮಾಡಬೇಕು. ಮೂರನೇದಾಗಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮಾಡಿ. ಅದು ಸರ್ಕಾರಿ ಶಾಲೆಯಿಂದ ಆಗಿರ್ಬೋದು, ಖಾಸಗಿ ಶಾಲೆಯಿಂದ ಆಗಿರ್ಬೋದು, ಅದು ತೊಂದರೆ ಇಲ್ಲ. ಆದರೆ ಮಕ್ಕಳಿಗೆ ಮಾತ್ರ ಎಜುಕೇಷನ್ ಕೊಟ್ಟರೆ ಬಡವನು ಶ್ರೀಮಂತನಾಗ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಮಟ್ಟಿಗೆ ನಾನು ಸರ್ಕಾರಿ ಶಾಲೆಯಿಂದಲೇ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ರು. ಇವತ್ತು ಮಂಗಳೂರಿನಂಥ ಮಹಾನಗರ ಪಾಲಿಕೆಯಲ್ಲಿ ಒಂದು ಸೆಟ್ಲಾಗುವ ತನಕ ಬೆಳೆದಿದ್ದೀನಿ ಅಂತ ಹೇಳಿದರೆ ಅದರ ಹಿಂದೆ ಇರುವಂಥ ಶಕ್ತಿ ಶಿಕ್ಷಣ ಮಾತ್ರ.
0: ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಸಮಾಜದ ಎಲ್ಲರೂ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕೆನ್ನುವಂಥ ಕಳಕಳಿಯನ್ನು ಹೇಳ್ತಾ ಇಷ್ಟು ಹೊತ್ತು ಮಾತಾಡಿದ್ರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
1: ಧನ್ಯವಾದಗಳು ಸರ್.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಇಂದು ರೇಡಿಯೋ ನಿನಾದ 90.4 FM ತುಳು ಪ್ರಸಾರ ಉಳಿತೆ ತುಳುನಾಡ ರಾಣಿ ಅಬ್ಬಕ್ಕ ರೂಪಕ ಕೇಂದ್ರ ನಡಪಾದ ಕೊರ್ತೀರು

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು

0: ಅನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತ್ರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ಮಾತಾಡಲಿಕ್ಕೆ ನಮಸ್ಕಾರ.

0: ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ಮಾತರಿಕ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
2: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
3: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
2: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಎಸಿ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಕೈ ಹಿಡಿದು ನಡೆಸೆನ್ನನು. ಬಿ ಎಂ ಶ್ರೀ ಅವರಿಂದ ಎಂತಹ ರಚನೆ! ಬೆಳಕಿನ ಬಗ್ಗೆ ಕವನ ವಾಚನವಾಗುತ್ತಿದೆಯಲ್ಲ ಅಂತ ಆಶ್ಚರ್ಯಪಡಬೇಡಿ. ನಾನು ಪ್ರತಾಪ್ ಚಂದ್ರ, SDM ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ನಾನು ಈ ದಿನ LED ಬಲ್ಪ್ಗಳು ಇತರೆ ಬಲ್ಪ್ಗಳಿಗಿಂತ ಯಾಕೆ ಉತ್ತಮ ಎಂದು ತಿಳಿಸಲಿಕ್ಕಿದ್ದೇನೆ. ಸುಮಾರು ಅಂದರೆ 2006 ತನಕ ನಾವು ಗಮನಿಸಿದ ಹಾಗೆ ಎಲ್ಲ ಮನೆಗಳಲ್ಲೂ ಗಾಜಿನ ಬುರುಡೆ ಅಂದರೆ ಇನ್ಕ್ಯಾಂಡಿಸೆಂಟ್ ಬಲ್ಪ್ಗಳನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದೆವು. ನನಗೆ ತಿಳಿದಿರುವ ಹಾಗೆ ಬಲ್ಬ್ ಕೊಳ್ಳುವಾಗ ನಾವು ಹೇಳ್ತಿದ್ದುದು, ಅಣ್ಣ ಒಂದು 40 ವೋಲ್ಟ್ ಬಲ್ಬ್ ಕೊಡಿ ಅಂತ. ಸ್ನೇಹಿತರೆ, ಹಾಗೆ ಹೇಳುವುದು ತಪ್ಪು ಅಂತ ನನಗೆ ಗೊತ್ತಾಗಿದ್ದೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ. ಅದು ವೋಲ್ಟ್ ಅಲ್ಲ, ವ್ಯಾಟ್. ಹೆಚ್ಚು ಹೊತ್ತು ಲೈಟ್ ಉರಿಸಿದರೆ ಹೆಚ್ಚು ಕರೆಂಟ್ ಬಿಲ್ ಬರುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸಾಮಾನ್ಯವಾಗಿ ಬಳಸಿದ ವಿದ್ಯುಚ್ಛಕ್ತಿಯನ್ನು ಯುನಿಟ್ನಲ್ಲಿ ಮಾಪನ ಮಾಡುತ್ತಾರೆ. ಹಾಗಾದರೆ ಒಂದು ಯುನಿಟ್ ಎಂದರೇನು? 1000 ವ್ಯಾಟ್ ಬಲ್ಬ್ ಅಥವಾ 1000 ವ್ಯಾಟ್ನ ವಾಟರ್ ಹೀಟರನ್ನು 1 ಗಂಟೆಗಳ ಕಾಲ ನಿರಂತರವಾಗಿ ಬಳಸಿದರೆ ನಾವು 1 ಯುನಿಟ್ ವಿದ್ಯುತ್ ಬಳಸಿದಂತೆ. ಇವತ್ತು 1 ಯುನಿಟ್ಗೆ 4 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ಬೋದು, ಅದೇನೆಂದರೆ ವ್ಯಾಟ್ ಎಂದರೇನು? ವ್ಯಾಟ್ ಅಂದರೆ ವಿದ್ಯುತ್ ಉಪಕರಣ ಎಷ್ಟು ವಿದ್ಯುಚ್ಛಕ್ತಿ ಬಳಸಿಕೊಳ್ಳುತ್ತದೆ ಅನ್ನೋದನ್ನು ತಿಳಿಸ್ತದೆ. ನೀವು ಸರಿಯಾಗಿ ಗಮನಿಸಿದರೆ ಮಾರುಕಟ್ಟೆಯಲ್ಲಿ ಸಿಗುವ LED ಬಲ್ಪ್ಗಳು ಕಡಿಮೆ ವ್ಯಾಟೇಜ್ ಆಗಿರುತ್ತದೆ. ಗೃಹ ಬಳಕೆಗೆ ಆದಲ್ಲಿ ನಾವು 6 ವ್ಯಾಟ್, 9 ವ್ಯಾಟ್, 12 ವ್ಯಾಟ್, 16 ವ್ಯಾಟ್ ಬಲ್ಪ್ಗಳನ್ನು ಕೊಳ್ಬಹುದು. ಈ ವ್ಯಾಟ್ ಮತ್ತು ಯುನಿಟ್ ಲೆಕ್ಕವನ್ನು ಈ ರೀತಿ ವಿವರಿಸ್ಬೋದು. ಉದಾಹರಣೆಗೆ ನಿಮ್ಮಲ್ಲಿ 2 ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳಿವೆ ಅಂದ್ಕೊಳ್ಳಿ. ಇಲ್ಲಿ ಇನ್ಕ್ಯಾಂಡಿಸೆಂಟ್ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಗಾಜಿನ ಬುರುಡೆ ಬಲ್ಬ್ಗಳನ್ನು ಉಪಯೋಗಿಸ್ತಿದ್ದೇವೆ, ಅದನ್ನೇ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅನ್ನೋದು. 1 40 ವ್ಯಾಟ್, ಮತ್ತೊಂದು 60 ವ್ಯಾಟ್. ಇದರಲ್ಲಿ ಹೆಚ್ಚು ವ್ಯಾಟೇಜ್ ಇರುವ ಬಲ್ಬ್ 60 ವ್ಯಾಟ್. ಇದು ಹೆಚ್ಚು ಬೆಳಕನ್ನು ನೀಡುತ್ತದೆ, ಆದರೆ ಹೆಚ್ಚು ಕರೆಂಟನ್ನು ಬಳಸಿಕೊಳ್ಳುತ್ತದೆ. ಇದೇ 60 ವ್ಯಾಟ್ ಬಲ್ಪನ್ನು 17 ಗಂಟೆಗಳ ಕಾಲ ಉರಿಸಿದರೆ 1000 ವ್ಯಾಟ್ ಅಥವಾ 1 ಯುನಿಟ್ ವಿದ್ಯುಚ್ಛಕ್ತಿ ಖರ್ಚಾಗುತ್ತದೆ. ಅದೇ 40 ವ್ಯಾಟ್ ಬಲ್ಪನ್ನು ಉಪಯೋಗಿಸಿದರೆ 1 ಯುನಿಟ್ ವಿದ್ಯುಚ್ಛಕ್ತಿಯಲ್ಲಿ 25 ಗಂಟೆಗಳ ಕಾಲ ಬಲ್ಪನ್ನು ಉರಿಸ್ಬೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಕಡಿಮೆ ವ್ಯಾಟೇಜ್ ಬಲ್ಬ್ ಉರಿಸಿದರೆ ಕಡಿಮೆ ಕರೆಂಟ್ ಬಿಲ್. ಬಂಧುಗಳೇ, ನೀವು ಗಮನಿಸಿರ್ಬೋದು ಸಾಮಾನ್ಯ ಬಲ್ಪನ್ನು ಹೆಚ್ಚು ಹೊತ್ತು ಬಳಸಿದರೆ ಬಲ್ಬ್ ತುಂಬ ಬಿಸಿಯಾಗುತ್ತದೆ. ಅಂದರೆ ಒಂದಿಷ್ಟು ವಿದ್ಯುತ್ ಬಲ್ಪನ್ನು ಬಿಸಿಯಾಗಿಸುವುದರಲ್ಲೇ ಪೋಲಾಗುತ್ತದೆ. ಆದರೆ LED ಬಲ್ಪಲ್ಲಿ ಹಾಗೆ ಆಗುವುದಿಲ್ಲ, ಎಲ್ಲ ವಿದ್ಯುತ್ ಬೆಳಕು ನೀಡುವುದರಲ್ಲೇ ಉಪಯೋಗವಾಗುತ್ತದೆ. ಆದ್ದರಿಂದ LED ಬಲ್ಬ್ ಕಡಿಮೆ ವ್ಯಾಟೇಜ್ ಆದರೂ ಹೆಚ್ಚು ಬೆಳಕು ನೀಡುತ್ತದೆ. ಸಾಮಾನ್ಯ ಬಲ್ಬ್ಗಳಿಗೆ ಹೋಲಿಸಿದ

0: ಎಲ್ಇಡಿ ಬಲ್ಬ್ ಬಾಳಿಕೆ ಹೆಚ್ಚು. ಸಾಮಾನ್ಯ ಬಲ್ಬ್ 2-4 ವರ್ಷ ಬಾಳಿಕೆ ಬಂದರೆ ಎಲ್ಇಡಿ ಬಲ್ಬ್ ಸುಮಾರು 10-12 ವರ್ಷ ಬಾಳಿಕೆ ಬರುತ್ತದೆ ಎಂದು ತಯಾರಕರು ಹೇಳ್ಕೊಳ್ತಾರೆ. ಕೆಲವು ಸಾರಿ ನೀವು ಮನೆಗಳಲ್ಲಿ ಗಮನಿಸಿರಬಹುದು, ಬಲ್ಬ್ ಡಿಮ್ ಆಗಿ ಉರಿಯುತ್ತಿರುತ್ತದೆ. ಆಗ ಅಪ್ಪನೋ ಅಮ್ಮನೋ ಹೇಳುತ್ತಾರೆ ವೋಲ್ಟೇಜ್ ಕಡಿಮೆ ಬರ್ತಿರಬೇಕು ಅಂತ. ನಿಜ, ಸಾಮಾನ್ಯ ಬಲ್ಬ್ಗಳಲ್ಲಿ ವೋಲ್ಟೇಜ್ ವ್ಯತ್ಯಾಸವನ್ನು ಸಲೀಸಾಗಿ ಗಮನಿಸಬಹುದು. ಆದರೆ ಎಲ್ಇಡಿ ಬಲ್ಬ್ಗಳು ಕಡಿಮೆ ವೋಲ್ಟೇಜ್ ಇದ್ದರೂ ಸರಿಯಾದ ಬೆಳಕು ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಇನ್ನೊಂದು ರೀತಿಯ ಬಲ್ಬ್ ಸಿಗುತ್ತದೆ, CFL ಅಂತ ಅದರ ಹೆಸರು. CFL ಬಲ್ಬ್ಗಳನ್ನು ತಯಾರಿಸುವಾಗ ಪಾದರಸವನ್ನು ಉಪಯೋಗಿಸುತ್ತಾರೆ. CFL ಬಲ್ಬ್ಗಳನ್ನು ಹೆಚ್ಚು ಉಪಯೋಗಿಸಿದರೆ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಅನ್ನುವುದು ತಜ್ಞರ ಅಭಿಪ್ರಾಯ. ಎಲ್ಇಡಿ ಬಲ್ಬ್ಗಳಲ್ಲಿ ಇಂತಹ ಯಾವುದೇ ತೊಂದರೆ ಇಲ್ಲ. ಎಲ್ಇಡಿ ಬಲ್ಬ್ಗಳನ್ನು ಬಳಸಿದರೆ ಕರೆಂಟ್ ಬಿಲ್ ಕಡಿಮೆ ಬರುತ್ತದೆ, ಹೆಚ್ಚಿನ ಬೆಳಕು ಸಿಕ್ಕುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಒಂದು ಎಲ್ಇಡಿ ಬಲ್ಬ್ನ ಬೆಲೆ ಸುಮಾರು 80-100 ರೂಪಾಯಿ ಇದೆ. ಇಲ್ಲಿ ಒಂದು ಸಲಹೆ ಏನೆಂದರೆ, ಬೀದಿ ಬದಿಯಲ್ಲಿ ಮಾರಾಟವಾಗುವ ಎಲ್ಇಡಿ ಬಲ್ಬ್ಗಳನ್ನು ಖರೀದಿಸಬೇಡಿ. ಅಂಗಡಿಗಳಲ್ಲಿ ಕಂಪನಿಯ ಬಲ್ಬ್ಗಳನ್ನು ಕೊಂಡ್ರೆ 1-2 ವರ್ಷ ವ್ಯಾರಂಟಿ ಸಿಗುತ್ತದೆ. ಬಂಧುಗಳೇ, ನೀವು ಗಮನಿಸಿರಬಹುದು ಎಲ್ಲ ಕಡೆಗಳಲ್ಲೂ ಎಲ್ಇಡಿ ಬಲ್ಬ್ಗಳನ್ನೇ ಉಪಯೋಗಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕೇವಲ ಎಲ್ಇಡಿ ಬಲ್ಬ್ಗಳೇ ಮಾರಾಟವಾದರೆ ಅಚ್ಚರಿ ಏನು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ.ಕೆ. ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಉಪ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್.
1: ಕೆಳಗರೇ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತಿಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕೊಡಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: या गीता सवें आईचिये कार्यक्रम संपयता मुकल्या कोमनीनाथ कार्यक्रमान मेळता परत एक पटी देव बरे करूं। येदोळवरेक कोंगणी पदा कोंगणीनाथ कार्यक्रम ऐकून आसल्यात। ऐकून रावात रेडिओ निनाद 90.4 FM हे जनमनाचे नाद तरंग।
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
1: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
5: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್.
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ, ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್,
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ರೀ, ಮನೆ ಖರ್ಚಿಗೆ ಹಣ ಕೊಡಿ.
13: ಇದು ರೇಷನ್ಗೆ 15,000, ತರಕಾರಿಗೆ 2,000,
12: ಮತ್ತೆ ವಿದ್ಯುತ್ ಬಿಲ್ಲಿಗೆ
13: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
12: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
13: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM Suryaghar.gov.in ನಲ್ಲಿ.
14: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
15: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು

0: ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು ಮೂರನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709 ಕೋಟಿ 9 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್

0: ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕ ಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದ್ದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
3: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
5: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ.

ಮಂತ್ರಿಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತನ್ನಣೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಸುತ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಮಾತರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿ ಓರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ್ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳ ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿ ಓರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ್ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
4: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ಒಂದು ರೇಡಿಯೋ ನಿನಾದ 90.4 FM ತುಳು ಪ್ರಸಾರವಾಯಿತೆ. ತುಳುನಾಡ ರಾಣಿ ಅಬ್ಬಕ್ಕ, ರೂಪಕ ಕೇಂದ್ರ ನಡಪಾದ ಕೊಡ್ತೀರಿ

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ನಮ್ಮೊಂದಿಗೆ ಓರ್ವ ವಿಶೇಷ ಅತಿಥಿ ರೇಡಿಯೋ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಇವರು ಕನ್ನಡ ಶಾಲೆಗಳನ್ನ ಉಳಿಸಬೇಕು, ಅದನ್ನ ಬೆಳೆಸಬೇಕು, ಮತ್ತೆ ಕನ್ನಡ ಶಾಲೆಗಳ ಕನಸುಗಳನ್ನ ಕಾಣ್ತಾ ಹಲವಾರು ಅವರದೇ ಆದಂತಹ ಆಲೋಚನೆಗಳು ಯೋಜನೆಗಳನ್ನ ರೂಪುರೇಷೆ ಮಾಡಿಕೊಂಡವರು. ಅವರೇ ನಮ್ಮ ಕುಶಾಲಪ್ಪ ಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ರೇಡಿಯೋ ನಿನಾದ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರಗಳು.
0: ಕುಶಾಲಪ್ಪ ಗೌಡ ಅವರು ಆವಿಷ್ಕಾರ್ ಯೋಗ ಎನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಯೋಗ ಚಿಕಿತ್ಸೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಅವರು ನೀಡ್ತಾ ಇದ್ದಾರೆ. ಸರಿಸುಮಾರು 14 ವರ್ಷಗಳಿಂದ ಯೋಗದ ಕುರಿತಾಗಿ, ಯೋಗ ಚಿಕಿತ್ಸೆಯ ಕುರಿತಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ, ಮತ್ತೆ ಮಾಹಿತಿ ಕಾರ್ಯಕ್ರಮಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇವರು ಪ್ರಸ್ತುತ ಯನಪೋಯ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಗೌರವ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಣ ಬೋಧನೆಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಟ್ರಸ್ಟ್ ಅನ್ನ ಮಾಡಿಕೊಂಡು, ಮುಖ್ಯವಾಗಿ ಮುಗೇರಡ್ಕ ಸರ್ಕಾರಿ ಶಾಲಾ ಸೇವಾ ಟ್ರಸ್ಟ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಆ ಮೂಲಕ ಗ್ರಾಮೀಣ ಭಾಗದ ಕನ್ನಡ ಶಾಲೆಗಳನ್ನ ಉಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್, ತಾವು ಒಂದು ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದವರು, ಹಾಗಾಗಿ ನಿಮ್ಮ ವಿಶೇಷ ಆದ್ಯತೆ ಏನಂತ ಹೇಳಿದ್ರೆ ಕನ್ನಡ ಶಾಲೆಗಳನ್ನ, ಮುಖ್ಯವಾಗಿ ಗ್ರಾಮೀಣ ಭಾಗದ ಶಾಲೆಗಳನ್ನ ಉಳಿಸುವಂತದ್ದು. ಈ ನಿಟ್ಟಿನಲ್ಲಿ ನೀವು ಯಾಕೆ ಈ ಒಂದು ಪ್ರಯತ್ನಕ್ಕೆ ಮುಂದಾದ್ರಿ ಅಂತ ಹೇಳ್ಬೋದಾ?
1: ಈಗಾಗಲೇ ನೀವು ಪರಿಚಯ ಮಾಡಿದ ರೀತಿಯಲ್ಲಿ ನಾನು ಸಹ ಒಬ್ಬ ಗ್ರಾಮೀಣ ಪ್ರದೇಶದಿಂದ, ಒಂದು ಕಾಲದಲ್ಲಿ ಕುಗ್ರಾಮ್ ಅಂತ ಗುರುತಿಸಿಕೊಂಡಂತಹ ಬೆಳ್ತಂಗಡಿ ತಾಲೂಕಿನ ಮುಗ್ಗುರು ಗ್ರಾಮದಿಂದ ಬಂದವನು. ಪ್ರಸ್ತುತ ನಾನು ಮಂಗಳೂರು ನೆಲೆಸಿದ್ರು ಸಹ ನನ್ನ ಪ್ರಾರಂಭದ ವಿದ್ಯಾಭ್ಯಾಸ ಮುಗ್ಗುರು ಗ್ರಾಮದಲ್ಲಿ ಪ್ರಾರಂಭ ಆಯಿತು. ಕ್ರಮೇಣ ನಾನು ಹೆಚ್ಚುವರಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೋಸ್ಕರ ಮಂಗಳೂರಿಗೆ ಹೋಗಿ ಅಲ್ಲಿ ನನ್ನ PUC ಡಿಗ್ರಿ ತನಕ ಸಂಧ್ಯಾ ಕಾಲೇಜಿನಲ್ಲಿ ಕಲಿತು ಮತ್ತೆ 3 ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದೆ. MSc ಯೋಗ ವಿಜ್ಞಾನದಲ್ಲಿ, MSW ಸಮಾಜ ಸೇವೆಯಲ್ಲಿ, ಮತ್ತೆ MPhil ಡೆವಲಪ್ಮೆಂಟ್ ಸ್ಟಡಿಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಪ್ರಸ್ತುತ ನನ್ನ PhD ಅಧ್ಯಯನ ನಡೀತಾ ಇದೆ. ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೀಸು ಕೊಟ್ಟಿರುವಂಥದ್ದು ನಮ್ಮ ಗ್ರಾಮೀಣ ಶಿಕ್ಷಣ, ಅದರಲ್ಲೂ ಸಹ ಸರ್ಕಾರಿ ಶಾಲೆಗಳು. ಆದರೆ ಪ್ರಸ್ತುತ ನಾವು ನೋಡಿದರೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಅದರಲ್ಲೂ ಸಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರುವಂತಾಗಿರುವಂಥದ್ದು ಅಥವಾ ಆ ಶಾಲೆಯ ಕಟ್ಟಡಗಳ ಪರಿಸ್ಥಿತಿ ಆಗಿರ್ಬೋದು, ಇದೆರಡನ್ನು ನಾವು ಗಮನಿಸಿದರೆ ಕ್ರಮೇಣ ಸರ್ಕಾರಿ ಶಾಲೆಗಳು ಕುಂಠಿತ ಆಗ್ಬೋದು ಅನ್ನುವಂತಹ ವಿಚಾರನೂ ನಮ್ಮ ಗಮನಕ್ಕೆ ಬರ್ತಾ ಇರುವಾಗ, ವಿಶೇಷವಾಗಿ ನಮ್ಮ ಗ್ರಾಮದ ಶಾಲೆಯ ಪರಿಸ್ಥಿತಿನೂ ಹಾಗೇನೇ ಇದೆ. ಪ್ರಸ್ತುತ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ನ ತನಕ ನಮ್ಮ ಶಾಲೆಯಲ್ಲಿ ಖಾಲಿ 16 ಮಕ್ಕಳು ಇರುವಂತದ್ದು. ಅದರಲ್ಲಿ ಈ ವರ್ಷ ಒಂದು 6-7 ಮಕ್ಕಳು ಹೊರಗೆ ಹೋದರೆ ಖಾಲಿ 9 ಮಕ್ಕಳು ಇರುವಂತಹ ಸನ್ನಿವೇಶದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಶಾಲೆಯನ್ನು ಉಳಿಸಿಕೊಳ್ಬೇಕು ಅನ್ನೋದಕ್ಕೆ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯರು ಎಷ್ಟೋ ಶ್ರಮ ಪಟ್ಟು ಗ್ರಾಮಕ್ಕೆ ಒಂದು ಶಾಲೆ ಬೇಕು ಅಂತ ಚಿಂತನೆ ಮಾಡಿ ಆ ಕಾಲದಲ್ಲಿ ಅದನ್ನು ಕಟ್ಟಿ ಬೆಳೆಸಿದ್ರು. ಆಗ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಇರಲಿಲ್ಲ. ಇವತ್ತು ಎಲ್ಲ ಸೌಲಭ್ಯಗಳಿದೆ, ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆಗಳಿದೆ, ಆದರೂ ಸಹ ಶಾಲೆಯ ಪರಿಸ್ಥಿತಿ ಶೋಚನೀಯವಾಗಿದೆ ಅಂತ ಹೇಳಿದರೆ ನಾವೆಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಷಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ.
0: ದಿನನಿತ್ಯ ಗಮನಿಸ್ತಾ ಇದ್ದೇವೆ, ಅದು ಮಾಧ್ಯಮ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳಾಗಿರ್ಬೋದು, ಕನ್ನಡವನ್ನು ಉಳಿಸಬೇಕು ಅಂತ ಒಂದು ಕಡೆಯಲ್ಲಿ ಹೋರಾಟದಂತಹ ವಿಷಯಗಳು ಬರ್ತದೆ, ಕನ್ನಡ ಶಾಲೆಗಳನ್ನು ಉಳಿಸಬೇಕು ಎನ್ನುವಂತಹ ಮಾತುಗಳು ಬರ್ತದೆ, ಆದರೆ ಅದಕ್ಕೆ ಧುಮುಕುವವರು ಬಹಳ ವಿರಳ ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ನೀವೊಂದು ದತ್ತು ತಗೊಳ್ಳುವಂತ ಹಂತಕ್ಕೆ ಬಂದು ಹೊಸತನದ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಸ್ವಲ್ಪ.
1: ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೆ ಏನಾದ್ರೂ ಅವಕಾಶಗಳಿದೆಯಾ ಅಂತ ನಾವು ಯೋಚನೆ ಮಾಡಿದಾಗ ತುಂಬಾ ಅವಕಾಶಗಳಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂತು. ವಿಶೇಷವಾಗಿ ಸರ್ಕಾರವೇ ಇವತ್ತು ಬೇರೆ ಬೇರೆ ರೂಪದಲ್ಲಿ, ಅದು ವ್ಯಕ್ತಿಗಾಗಿರ್ಬೋದು, ಸಂಸ್ಥೆಗಾಗಿರ್ಬೋದು, ಸಂಘಟನೆಗಾಗಿರ್ಬೋದು, ಸರ್ಕಾರಿ ಶಾಲೆಯನ್ನು ಒಂದು ರೀತಿಯ ನೇತೃತ್ವವನ್ನು ಕೊಟ್ಟು ಆ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಅದು ಪೋಷಣ ಕಾರ್ಯಕ್ರಮ ಅಂತೇಳಿ ಸರ್ಕಾರದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಶಾಲೆಯನ್ನು ಯಾರಾದರೂ ದತ್ತು ಸ್ವೀಕಾರ ಮಾಡಿ ಆ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಕೊಟ್ಟು ಆ ಶಾಲೆಗೆ ಬೇಕಾದಂತಹ ವಿದ್ಯಾರ್ಥಿಗಳನ್ನು ಹೆಚ್ಚಿಸುವಲ್ಲಿ ಆಗಿರ್ಬೋದು, ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಆಗಿರ್ಬೋದು, ಅಥವಾ ಶಾಲೆಗೆ ಬೇಕಾದಂತಹ ಬೇರೆ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಆ ಪೋಷಣ ಕಾರ್ಯಕ್ರಮದ ಅಡಿಯಲ್ಲಿ ಇದು ಅವಕಾಶ ಇದೆ ಅಂತ ನಮ್ಮ ಗಮನಕ್ಕೂ ಬಂತು. ಅದು ಯಶಸ್ವಿಯಾಗಿ ಎಷ್ಟೋ ಶಾಲೆಗಳನ್ನು ಅನುಷ್ಠಾನ ಆಯಿತು. ಅದಕ್ಕೆ ಬೇರೆ ಬೇರೆ ಶಾಲೆಗಳು ನಮಗೆ ಉದಾಹರಣೆಗಳು ಸಿಗ್ತದೆ. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳದಲ್ಲಿ ಇರುವಂತಹ ದಡ್ಡಲ್ಕಡ್ ಸ್ಕೂಲ್ ಆಗಿರ್ಬೋದು, ಬೇರೆ ಬೇರೆ ಸ್ಕೂಲ್ಗಳು ನಮಗೆ ಉದಾಹರಣೆ ಸಿಗ್ತದೆ. ಈ ಚಿಂತನೆಯ ಮುಖಾಂತರ ನೀವು ಹೇಳಿದ ರೀತಿಯಲ್ಲಿ ನನಗೆ ಯಾಕೆ ದುಗುಮುಕ್ಕಬೇಕು ಅಂತ ಅನಿಸುವುದಂತ ಹೇಳಿದ್ರೆ, ನನಗೆ ವಿದ್ಯೆ ಕೊಟ್ಟಂತಹ ಶಾಲೆ ಒಂದು ವೇಳೆ ಅದು ಮುಚ್ಚಿ ಹೋದ್ರೆ ನಾವು ಇಷ್ಟು ವಿದ್ಯೆ ಪಡೆದಕ್ಕೆ ಪ್ರಯೋಜನ ಇಲ್ಲ ಅನ್ನುವಂಥದಕ್ಕೆ ಅರ್ಥ. ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಯಾವ ರೀತಿ ಉಳಿಸಬಹುದು ಅಂತ ಯೋಚನೆ ಮಾಡುವಾಗ ಗ್ರಾಮಸ್ಥರ ಹತ್ರ ಒಂದು ಸಾರಿ ಪ್ರಸ್ತಾಪ ಮಾಡಿದ್ದೀವಿ ನಾವು. ಪ್ರಾರಂಭದಲ್ಲಿ ಗ್ರಾಮಸ್ಥರಿಗೆ ಇದರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಇಲ್ಲದಿದ್ದರೂ ಸಹ ನೀವೇನಾದರೂ ನೇತೃತ್ವ ವಹಿಸಿಕೊಳ್ಳುವುದಾದರೆ ನಾವೆಲ್ಲ ಸಹಕರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು, ಆಗ ನಾವು ನೇರವಾಗಿ ಒನ್ ಟು ಒನ್ ನಾವು ಏನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಸಾರ್ವಜನಿಕವಾದ ಶಿಕ್ಷಣ ಸಂಸ್ಥೆ, ಸಾರ್ವಜನಿಕವಾಗಿ ನಡೀಬೇಕಾದ ವ್ಯವಹಾರ, ಅದಕ್ಕೊಂದು ಸಂಘಟನಾತ್ಮಕವಾದ ರೂಪುರೇಷೆ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಕಾನೂನಿನಲ್ಲಿ ನಾವು ರೂಪಿಸಿಕೊಳ್ಳುವ ಅಂತೇಳಿ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿದ್ವಿ. ಅದನ್ನು ಮುಗೇರಡ್ಕ ಸರ್ಕಾರಿ ಶಾಲಾ ಸೇವಾ ಟ್ರಸ್ಟ್ ಅನ್ನುವಂಥ ಹೆಸರಿನೊಂದಿಗೆ ನಾವು ಅನುಮೋದನೆ ಮಾಡಿ ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಆ ಮುಖಾಂತರ ಅದಕ್ಕೆ ಬೇಕಾದಂಥ ಕಾನೂನಿನ ಚೌಕಟ್ಟನ್ನು ತಂದ್ವಿ. ಈ ಟ್ರಸ್ಟಿನ ಅಡಿಯ ಮುಖಾಂತರ ನಾವು ಮತ್ತೆ ಶಿಕ್ಷಣ ಇಲಾಖೆಗೆ ಒಂದು ಅಪೀಲನ್ನು ಕೊಟ್ಟಿವಿ. ನಾವು ಟ್ರಸ್ಟ್ನ ಮುಖಾಂತರ ನಮ್ಮ ಶಾಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಸಹಕಾರಗಳು ನಮ್ಮ ಗ್ರಾಮಸ್ಥರು ಕೊಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖದೊಂದಿಗೆ ಶಾಲೆಯ SDMCಗೆ ಮತ್ತು ಶಿಕ್ಷಣ ಇಲಾಖೆಗೆ ನಾವು ಪತ್ರವನ್ನು ರವಾನೆ ಮಾಡಿದ್ದೀವಿ. ಆ ರೀತಿಯಲ್ಲಿ ನಮ್ಮ ಟ್ರಸ್ಟ್ನ ಮುಖಾಂತರ ಈಗ ಶಾಲೆಯ ಉಳಿಯುವ ಪ್ರಯತ್ನಕ್ಕೆ ಪ್ರಾರಂಭ. ಈಗ ಪ್ರಸ್ತುತ ನಮ್ಮ ಟ್ರಸ್ಟಿನಲ್ಲಿ 14 ಕೃಷಿಕರು, 2 ಸೈನಿಕರು ಮತ್ತು 2 ಯೋಗ ಗುರುಗಳು, ಒಟ್ಟಿಗೆ 18 ಟ್ರಸ್ಟಿಗಳಾಗಿದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಊರಿನಲ್ಲಿರುವಂಥ ಬಹಳ ಕಾರ್ಣಿಕದ ದೇವಸ್ಥಾನ ಆಗಿರುವಂತಹ ಶ್ರೀ ಕ್ಷೇತ್ರ ಮುಗೇರಡ್ಕ ಆ ಟ್ರಸ್ಟ್ಗೆ ಮಹಾಪೋಷಕರಾಗಿ ಸಹಕರಿಸಲಿಕ್ಕೆ ಅದರ ಮುಕ್ತೇಶ್ವರರು ಸಲಹೆ ಕೊಟ್ಟಿದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಆವಿಷ್ಕಾರ ಯೋಗ ಸಹ, ನನ್ನ ಯೋಗದ ವಿದ್ಯಾರ್ಥಿಗಳು ಸಹ ಇದಕ್ಕೆ ಸಹಕರಿಸುವ ಭರವಸೆಯೊಂದಿಗೆ ಆವಿಷ್ಕಾರ ಯೋಗ ಸಹ ಟ್ರಸ್ಟ್ಗೆ ಒಂದು ಮಹಾಪೋಷಕರಾಗಿ ಪ್ರೇರಣೆ ಮಾಡ್ತಾ ಇದೆ. ಒಟ್ಟೊಟ್ಟಿಗೆ ಬೇರೆ ಸಂಘಟನೆಯವರನ್ನು ಸಹ ಸೇರಿಸಿಕೊಂಡು ಮತ್ತು ದಾನಿಗಳ ಸಹಕಾರದೊಟ್ಟಿಗೆ ಮುಂದಿನ ದಿವಸದಲ್ಲಿ ಈ ಟ್ರಸ್ಟನ್ನು ಮುನ್ನಡೆಸುವಂತಹ ಯೋಜನೆ ರೂಪಿಸಿಕೊಂಡಿದ್ವಿ.
0: ಈಗ ತಾವು ಈ ಟ್ರಸ್ಟನ್ನು ರಚನೆ ಮಾಡಿದ ನಂತರ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳೆಲ್ಲ ಆಗಿದೆ ಆ ಶಾಲೆಯಲ್ಲಿ ಅಂತ ಏನಾದ್ರು ಹೇಳುದಾದ್ರೆ?
1: ಟ್ರಸ್ಟ್ ರಚನೆ ಆದ ನಂತರ ಪ್ರಾರಂಭದಲ್ಲಿ ನಾವು ಮಾಡಿರುವಂತದ್ದು ಸರ್ಕಾರದೊಂದಿಗೆ ಒಪ್ಪಂದ ಮಾಡಬೇಕು, MOU ಮಾಡಿಕೊಳ್ಬೇಕು. ಅದಕ್ಕೆ ನಾವು ಶಿಕ್ಷಣ ಇಲಾಖೆ ಅಪೀಲ್ ಕೊಟ್ಟಿವಿ. ಅಪೀಲ್ ಕೊಟ್ಟ ತಕ್ಷಣ ಶಿಕ್ಷಣ ಇಲಾಖೆಯವರು ನಮಗೆ ಒಳ್ಳೆಯ ರೀತಿಯ ಪ್ರೇರಣೆ ಮಾಡಿದ್ರು. ಅದಕ್ಕೆ ಬೇಕಾದ ಫಾರ್ಮಾಲಿಟೀಸ್ಗಳನ್ನು ಶಿಕ್ಷಣ ಇಲಾಖೆಯವರು ಮಾಡಿ MOU ಮಾಡಿ ನಮಗೆ ಒಂದು ಅಧಿಕೃತವಾದಂತಹ ಅನುಮೋದನೆ ಕೊಟ್ಟಾಗೆ 4 ಅವಧಿಗೆ MOUದ ಮುಖಾಂತರ ಒಂದು ಮನ್ನಣೆಯನ್ನು ಕೊಟ್ಟರು. ಕೊಟ್ಟಾದ ನಂತರ ನಾವು ಇನ್ನೂ ನಮ್ಮ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆ ಶಾಲೆಗೆ ಬೇಕಾದಂಥ ಮೂಲ ಸೌಕರ್ಯದಲ್ಲಿ ಅಲ್ಲಿ ಒಂದಷ್ಟು ರಿಪೇರಿ ಕೆಲಸಗಳಾಗಬೇಕಾಗಿತ್ತು. ಶಾಲೆಯ ರಿಪೇರಿ ಕೆಲಸವನ್ನು ಟ್ರಸ್ಟಿನ ನೇತೃತ್ವ ವಹಿಸಿಕೊಂಡು ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡು ಮಾಡಿದ್ವಿ. ಮತ್ತೆ ಶಾಲೆಗೆ ಬೇಕಾದಂತಹ ಪೀಠೋಪಕರಣಗಳು, ಹೊಸ ಪೀಠೋಪಕರಣ ಹಾಕಬೇಕು ಅನ್ನುವಂಥ ನಮ್ಮ ಉದ್ದೇಶ ಇತ್ತು. ಅದಕ್ಕೋಸ್ಕರ ಶಾಲೆಗೆ ಬೇಕಾದಂತಹ ಹೊಸ ಫರ್ನಿಚರ್ಸ್ ಬೆಂಗಳೂರಿಂದ ತಂದು ಒಳ್ಳೆ ಗುಣಮಟ್ಟದ ಪೀಠೋಪಕರಣ ತರಿಸಿ ನಾವು ಅದಕ್ಕೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ವಿ. ಮತ್ತೆ ಶಾಲೆಯ ವಾತಾವರಣ ಚೆನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪೇಂಟಿಂಗ್ ಮಾಡುವಂಥದ್ದಾಗಿರ್ಬೋದು, ಗಾರ್ಡನ್ನ ಕೆಲಸ ಆಗಿರ್ಬೋದು, ಅದನ್ನೆಲ್ಲ ಮಾಡಿ ಶಾಲೆಯ ವಾತಾವರಣ ಸಹ ಚೆನ್ನಾಗಿ ಮಾಡಿದ್ವಿ. ಇಷ್ಟು ಈ ವರ್ಷದ ಶೈಕ್ಷಣಿಕ ಅವಧಿ ಪ್ರಾರಂಭವಾಗುವುದಕ್ಕಿಂತ ಮೊದಲನ ಹಂತದಾಗಿ ಮಾಡಿದ್ದು. ಒಟ್ಟೊಟ್ಟಿಗೆ ಶಾಲೆಯ ವಾತಾವರಣಕ್ಕೆ ಜನರು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಸಾರಿಯ ಬೇಸಿಗೆ ಶಿಬಿರ ಅಂತ ಮಾಡಿದ್ವಿ. ರಜಾ ಮಜಾ ಬೇಸಿಗೆ ಶಿಬಿರ ಅಂತ ನಮ್ಮ ಟ್ರಸ್ಟ್ ನೇತೃತ್ವದಲ್ಲೇ ಮಾಡಿದ್ವಿ. ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದು ಸುಮಾರು 185 ಮಕ್ಕಳು 6 ನಿರಂತರವಾಗಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿಕೊಂಡು ಶಾಲೆಯ ವಾತಾವರಣದಲ್ಲಿ ಬಹಳ ಖುಷಿಪಟ್ಟರು. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಬೇಕಾದ ರೀತಿಯಲ್ಲಿ 3 ವಿಚಾರಣ ರೆಡಿಯಾಗಿದ್ದೀವಿ. ಈಗಾಗಲೇ ನಾವು ಶಿಕ್ಷಣದಲ್ಲಿ 2 ಟೀಚರ್ಸನ್ನು ಆಲ್ರೆಡಿ ನಮ್ಮ ಶಾಲೆಯಲ್ಲಿ ಒಬ್ಬರು ಸರ್ಕಾರಿ ಶಿಕ್ಷಕರು ಮತ್ತು ಪ್ರಭಾರದ ಮೇಲೆ ಇರುವಂಥ ಸರ್ಕಾರಿ ಶಿಕ್ಷಕರು ಮತ್ತು ಒಬ್ಬರು ಗೌರವ ಶಿಕ್ಷಕ ಇದ್ದಾರೆ. ಒಟ್ಟೊಟ್ಟಿಗೆ ನಮ್ಮ ಟ್ರಸ್ಟಿನಿಂದ 2 ಶಿಕ್ಷಕರು ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದ 2 ಟೀಚರ್ಸ್ ಸಹ ನಮ್ಮ ಇಂಗ್ಲಿಷ್ ಮೀಡಿಯಂನ ಎಕ್ಸ್ಪರ್ಟ್ಸ್. ಅವರು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಒಳ್ಳೆಯ ರೀತಿಯ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಆ ರೀತಿಯ ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಇರುವಂಥ ಟೀಚರ್ಸನ್ನು ನಾವು ನೇಮಕ ಮಾಡಿದ್ದೀವಿ. ಒಟ್ಟೊಟ್ಟಿಗೆ ಇನ್ನೊಂದು ಡಿಜಿಟಲ್ ಸಿಸ್ಟಮ್ ಮಾಡ್ರನ್ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ವಿ, ಅದು ಸಹ ಸದ್ಯಕ್ಕೆ ಇನ್ಸ್ಟಾಲ್ ಆಗಲಿಕ್ಕೆ ತಯಾರಾಗ್ತಾ ಇದೆ. ಇಷ್ಟು ನಮ್ಮ ಕಡೆಯಿಂದ ಈಗ ಶಾಲೆಯ ವಾತಾವರಣದಲ್ಲಿ ರೆಡಿಯಾಗಿರುವಂಥ ವಿಚಾರಗಳು.
2: ಹೇ

0: ಕನಸು.
1: ಗ್ರಾಮದ ಜನರಾಗಿ ಈ ಸರ್ಕಾರಿ ಶಾಲೆಗಳನ್ನ ಯಾಕೆ ಉಳಿಸಬೇಕು ಬೆಳೆಸಬೇಕು, ಇದರ ಬಗ್ಗೆ ನಿಮ್ಮೊಂದು ಚಿಂತನೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳುವುದಾದ್ರೆ.
2: ಎಸ್, ಎರಡು ವಿಚಾರ ಇದೆ. ಒಂದು ಸರ್ಕಾರಿ ಶಾಲೆಯ ವಿಚಾರದಲ್ಲಿ ನಾವು ಹೆಚ್ಚಿನವರ ಚಿಂತನೆ ಏನಿರೋದಂತೇಳಿ, ಅದು ಖಾಲಿ ಒಂದು ಶಿಕ್ಷಣ ಕ್ಷೇತ್ರ ಮಾತ್ರ ಅಂತೇಳಿ, ಪಾಠ ಕಲಿಯುವ ಶಾಲೆ ಮಾತ್ರ ಅಂತ. ಆದರೆ ಸರ್ಕಾರಿ ಶಾಲೆ ಖಾಲಿ ಪಾಠ ಕಲಿಯೋ ಶಾಲೆ ಮಾತ್ರ ಅಲ್ಲ, ಸರ್ಕಾರದ ಹಲವಾರು ಸೌಲಭ್ಯಗಳ ಬಗ್ಗೆ ಮಾಹಿತಿ ತಗೊಂಡು ಪಡ್ಕೊಳ್ಳಿಕ್ಕಿರುವಂತ ಒಂದು ಕ್ಷೇತ್ರನೂ ಹೌದು. ಉದಾಹರಣೆಗೆ ನಮ್ಮ ಜನನ ಸರ್ಟಿಫಿಕೇಟ್ಗೆ ಬೇಕಾದ ದಾಖಲೆಗಳು, ಹಳೆಯ ದಾಖಲೆಗಳು ಬೇಕಾದ ಸರ್ಕಾರಿ ಶಾಲೆಗಳಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಸಿಗ್ತದೆ. ನಮ್ಮ ವೋಟರ್ ಐಡಿಗೆ ಸಂಬಂಧಪಟ್ಟ ಹಾಗೆ ಮತದಾನ ಮಾಡಬೇಕಾದ ಸರ್ಕಾರಿ ಶಾಲೆಗಳು ಬೇಕು, ಹತ್ತಿರದ ಸರ್ಕಾರಿ ಶಾಲೆ. ಒಂದು ವೇಳೆ ಸರ್ಕಾರಿ ಶಾಲೆ ಮುಚ್ಚಿ ಹೋದ್ರೆ ದೂರಕ್ಕೆ ಹೋಗ್ಬೇಕು ಆ ಮತದಾನ ಗ್ರಾಮಸ್ಥರು. ಇದು ಒಂದು ವಿಚಾರ. ಇವತ್ತಿನ ಹೆತ್ತವರು ಗಮನಿಸುವುದು ಏನಂತ ಹೇಳಿದ್ರೆ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ, ಮುಂದಿನ ಭವಿಷ್ಯತ್ತಿಗೆ ಬೇಕಾದ ರೀತಿಯ ಭದ್ರವಾದ ಬುನಾದಿಯನ್ನು ಶಿಕ್ಷಣದ ಮುಖದ ಹಾಕಬಹುದು ಅನ್ನುವಂಥ ಭರವಸೆಯನ್ನು ಹೆತ್ತವರು ಬಯಸುವುದು ಸಹಜ. ಅದಕ್ಕೋಸ್ಕರ ಅವರು ಸ್ವಲ್ಪ ದೂರ ಆದರೂ ಸಹ ಮಕ್ಕಳನ್ನು ದೂರದ ಶಾಲೆಗೆ ಕಳಿಸಲಿಕ್ಕೆ ಇವತ್ತಿನ ಪ್ರಯತ್ನ ನಡೆಯುತ್ತದೆ. ಆದರೆ ನಾವು ಗಮನಿಸಬೇಕಾಗೇನಂತ ಹೇಳಿದ್ರೆ, ಸ್ಥಳೀಯವಾಗಿರುವಂಥ ಶಾಲೆಯಲ್ಲಿ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ಕೊಡಬಹುದು ಅನ್ನೋದಕ್ಕೆ ನಾವು ಯೋಚನೆ ಮಾಡುವಾಗ ಖಂಡಿತವಾಗಿ ಈಗ ಇರುವಂತಹ ವ್ಯವಸ್ಥೆಯನ್ನು ಸದುಪಯೋಗ ಪಡ್ಕೊಳ್ಬಹುದು. ಪೋಷಣ ಯೋಜನೆ ಅಡಿಯಲ್ಲಿ ದತ್ತು ಸ್ವೀಕಾರ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಮಗೆ ಒಂದು ಅವಕಾಶ ಆಗ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ಅವರು ನಿರೀಕ್ಷೆ ಮಾಡುವಂತ ರೀತಿಯ ಎಲ್ಲ ಪ್ರಾಯೋಗಿಕ ಶಿಕ್ಷಣ ಆಗಿರ್ಬೋದು, ಆಂಗ್ಲ ಭಾಷೆಯ ಶಿಕ್ಷಣ ಆಗಿರ್ಬೋದು, ಒಂದು ರೀತಿಯ ಹೊಸತನದ ಶಿಕ್ಷಣಗಳು, ಅದು ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ನ ಮುಖಾಂತರ ಆಗಿರ್ಬೋದು, ಆ ರೀತಿಯ ಶಿಕ್ಷಣಗಳು ಸಿಗುವಾಗ ಸ್ಥಳೀಯವಾಗಿ ಸಹ ಒಳ್ಳೆ ಮಟ್ಟದ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗುವುದು ಒಂದು ಅಗತ್ಯದ ಭಾಗ. ಆಗಿರುವಾಗ ಖಾಸಗಿ ಶಿಕ್ಷಣಕ್ಕೆ ಪೈಪೋಟಿ ಇಲ್ಲದಿದ್ರು ಸಹ ಸ್ಥಳೀಯ ಸೌಲಭ್ಯ ಉಪಯೋಗಿಸಿಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಪಡೆಯುವ ರೀತಿಯಲ್ಲಿ ರೂಪಿಸುವಂತದ್ದು ನಮ್ಮ ಒಂದು ಪ್ರಯತ್ನನೂ ಹೌದು.
1: ನಿಮ್ಮ ಮಾತಿನಲ್ಲಿ ಹೇಳಿದ್ರೆ, ಒಂದು ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಹೇಳಿದ್ರೆ, ಮತ್ತೊಂದು ಡಿಜಿಟಲ್ ಶಿಕ್ಷಣದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರಿ. ಈಗ ಈ ಮಕ್ಕಳಿಗೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈ ಆಂಗ್ಲ ಭಾಷೆಯ ಶಿಕ್ಷಣವನ್ನ ಒದಗಿಸುವ ಬಗ್ಗೆ ಮತ್ತೆ ಈ ಡಿಜಿಟಲ್ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಬಹುದು?
2: ಅಗತ್ಯವಾಗಿ ನೋಡಿ, ನಮ್ಮ ಹೆತ್ತವರಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲದಾಗ ಸಂದರ್ಭದಲ್ಲಿ ನಮ್ಮ ಹೆತ್ತವರು ಬಯಸಿದ್ದೇನಂತ ಹೇಳಿದ್ರೆ, ನನ್ನ ಮಕ್ಕಳು ಅಟ್ಲೀಸ್ಟ್ ಅಕ್ಷರಾಭ್ಯಾಸ ಆದ್ರೆ ಕಲಿಯಲಿ, ಅದು ಮಾತೃಭಾಷೆನೋ ಯಾವ ಭಾಷೆಯಿಂದ ಅವರಿಗೂ ತಿಳಿದ ಅಕ್ಷರಾಭ್ಯಾಸ ಕಲಿಯಲಿ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಒಂದು ವಿದ್ಯಾಭ್ಯಾಸ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಾಗೆ ಈಗಿನ ಹೆತ್ತವರು ಹಾಗೆಲ್ಲ, ಈಗಿನ ಹೆತ್ತವರಿಗೆ ಹೆಚ್ಚಿನವರ ಅಕ್ಷರಾಭ್ಯಾಸ ಚೆನ್ನಾಗಿದೆ. ಅಕ್ಷರಾಭ್ಯಾಸ ಚೆನ್ನಾಗಿರುವ ಸಂದರ್ಭದಲ್ಲಿ ಅವರು ಇನ್ನು ಮುಂದಕ್ಕೆ ಯೋಚನೆ ಮಾಡುವುದೇನಂತ ಹೇಳಿದ್ರೆ, ನನ್ನ ಮಗನು ಜಾಗತಿಕ ಮಟ್ಟದಲ್ಲಿ ತಲುಪಬೇಕು. ಹೆತ್ತವರಿಗೆ ಅಕ್ಷರಾಭ್ಯಾಸ ಇದ್ರೂ ಸಹ ಸ್ಥಳೀಯ ಮಟ್ಟದಿಂದ ಹೊರಗಿನ ಪ್ರಪಂಚಕ್ಕೆ ತಲುಪಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ಜಾಗತಿಕ ಮಟ್ಟಕ್ಕೆ ಬೇಕಾದಂತಹ ಭಾಷೆಯ ಪ್ರೌಢಿಮ್ ಇಲ್ಲದಿರಬಹುದು. ಅದು ಎಷ್ಟೋ ಗ್ರಾಜುಯೇಷನ್ ಆದವರು ಸಹ ಇವತ್ತು ಭಾಷೆಯ ಬಗ್ಗೆ ಪ್ರೌಢಿಮ್ ಇಲ್ಲದಿರುವುದು ಯಾಕೆಂತ ಹೇಳಿದ್ರೆ, ಬೇಸಿಕ್ ನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಅವರಿಗೆ ಸಿಗದೇ ಇರುವಂತಹ ಒಂದು ಡ್ರಾಬ್ಯಾಕ್ ಸಹಕಾರ. ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಕೊಡಿಸಬೇಕಾಗಿರುವುದು ಹೆತ್ತವರ ಜವಾಬ್ದಾರಿ. ಯಾಕೆಂದ್ರೆ ಮುಂದಿನ ದಿವಸದಲ್ಲಿ ಇಡೀ ಪ್ರಪಂಚ ತಲುಪಲಿಕ್ಕೆ ಸಾಧ್ಯ ಆಗುವಂತ ಎಲ್ಲ ಅವಕಾಶಗಳು ಮಕ್ಕಳ ಕೈಯಲ್ಲಿರ್ತದೆ. ಅದು ಚಿಕ್ಕ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ವಿದ್ಯಾಭ್ಯಾಸದಲ್ಲೂ ಅದೊಂದು ಅವಕಾಶ ಇದೆ. ಹಾಗಿರೋ ಪ್ರಾರಂಭದ ಹಂತದಲ್ಲೇ ಮಕ್ಕಳಿಗೆ ಇಂಗ್ಲಿಷಿನ ಶಿಕ್ಷಣ ಸಿಗಬೇಕು, ಅದು ಅಂಗನವಾಡಿನಲ್ಲಿ ಸಿಗಬೇಕು. ಅದರ ಬಗ್ಗೆ ನಾನು ಮುಂದಕ್ಕೆ ಮಾತಾಡ್ತೇನೆ. ಯಾಕೆಂದ್ರೆ ಈಗ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡಿದೆ. LKG UKG ಅನ್ನೋ ಒಂದು ಶಿಕ್ಷಣ, ಅದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಸರ್ಕಾರದ ಶಿಕ್ಷಣ ವ್ಯವಸ್ಥೆ ಮಧ್ಯಕ್ಕೂ ಬಂದಿದೆ, ತರಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ತರಬೇಕು. ಈಗ LKG UKGಯಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಇಂಗ್ಲಿಷಲ್ಲಿ ಸಿಗ್ತಾ ಹೋದರೆ ಇಂಗ್ಲಿಷ್ನ ಪ್ರೌಢಿಮೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದೇಳಿದ್ರೆ ಅದು ಶಬ್ದಗಳ ಕಲಿಯುವ ವಿಚಾರ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು, ಗ್ರಾಮರ್ಗಳಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಗಳಾಗಿರ್ಬೋದು, ಅದು ಚಿಕ್ಕದಿಂದಲೇ ಸ್ಟಾರ್ಟ್ ಆಗ್ತಾ ಹೋದಾಗ ಸಹಜವಾಗಿ ಆ ಮಗುವಿಗೆ ಆತ್ಮವಿಶ್ವಾಸ ಬರ್ತಾ ಹೋಗ್ತದೆ. ಮುಂದಿನ ದಿವಸದಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕಾದ್ರೆ ಹೈಸ್ಕೂಲ್ ಲೆವೆಲ್ಗೆ ಬರುವಾಗ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗುವಾಗ ಅವ್ರು ತೊರ ಆಗ್ತಾ ಹೋಗ್ತದೆ. ಈಗ ಫಿಸಿಕ್ಸ್ ಕೆಮಿಸ್ಟ್ರಿಯೋ ಬಯೋಲಜಿ ಏನಾದರೂ ಕಲಿಬೇಕಾದ್ರೂ, ಒಂದೊಂದು ಫಾರ್ ಎಕ್ಸಾಂಪಲ್ ಬಯೋಲಜಿಯ ಬಗ್ಗೆ ನಾವು ಕಲಿಬೇಕಾದ್ರೆ LKG UKGಯಲ್ಲೇ ಮಕ್ಕಳಿಗೆ ದೇಹದ ಅಂಗಾಂಗದ ಬಗ್ಗೆ ಇಂಗ್ಲಿಷ್ನಲ್ಲಿ ಶಬ್ದಗಳು ಗೊತ್ತಿರಬೇಕು. ಜೀರ್ಣಾಂಗ ಕ್ರಿಯೆ ಅಂತ ನಾವು ಕನ್ನಡದಲ್ಲಿ ಕಲಿಸಿಕೊಟ್ಟ ತಕ್ಷಣ ಅದನ್ನು ಹೈಯರ್ ಲೆವೆಲ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಈಗಲೇ ಡೈಜೆಸ್ಟಿವ್ ಸಿಸ್ಟಮ್ ಅಂತಲೇ ಕಲಿಸಿಕೊಡುವುದನ್ನು ರೂಢಿಸಿಕೊಂಡ್ರೆ ಬಹಳ ಸುಲಭ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಬೇಕು. ಎರಡನೇದು ಬರುವಂತದ್ದು ಡಿಜಿಟಲ್ ಶಿಕ್ಷಣ. ಇವತ್ತು ನಮ್ಮ ಅಂಗೈಯಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳಿದೆ. ನಮ್ಮ ಚಿಕ್ಕ ಮೊಬೈಲ್ ಇದ್ರೆ ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗಮನಿಸಲಿಕ್ಕೆ ಸಾಧ್ಯ. ಈಗಿನ ಪರಿಸ್ಥಿತಿ ನಾವು ಹೇಳುವಂತ ಕೇಳುದಿದೆ, ಭಾರತ ಪಾಕಿಸ್ತಾನದಲ್ಲಿ ಯುದ್ಧ ಆಗ್ತಾ ಇದ್ರೆ ಎಲ್ಲ ವಿಚಾರಗಳು ಮನೆಯ ಸಾಮಾನ್ಯ ಜ್ಞಾನ ವ್ಯಕ್ತಿಗೂ ಸಹ ಗೊತ್ತಿದೆ, ವಿದ್ಯಾಭ್ಯಾಸ ಅನಕ್ಷರಸ್ಥರಿಗೂ ಗೊತ್ತಿದೆ, ಕೇಳಿಯೋ ನೋಡಿ ಅದು ಗೊತ್ತಾಗ್ತಾ ಉಂಟು. ಅಷ್ಟು ಎಷ್ಟರ ಮಟ್ಟಿಗೆ ಡಿಜಿಟಲ್ ವ್ಯವಸ್ಥೆ ನಮ್ಮನ್ನು ಎಜುಕೇಟ್ ಮಾಡ್ತಾ ಇದೆ. ಮಿಸ್ಯೂಸ್ ಮಾಡ್ಕೊಳ್ಳೋರು ಮಿಸ್ಯೂಸ್ ಮಾಡ್ತಾರೆ, ಅದೇ ಸದುಪಯೋಗ ಪಡ್ಕೊಳ್ಳೋರಿಗೆ ಉತ್ತಮವಾದ ಅವಕಾಶ. ಎರಡನೇದು ಆಡಿಯೋ ವಿಡಿಯೋ ಓರಿಯೆಂಟೆಡ್ ಎಜುಕೇಶನ್ ಅನ್ನುವಂಥದ್ದು ಮೋಸ್ಟ್ ಇಫೆಕ್ಟಿವ್ ಸಿಸ್ಟಮ್. ನಮ್ಗೆ ಯಾವುದಾದ್ರು ಉದಾಹರಣೆಗೆ ಒಂದು ರಾಮಾಯಣದ ಕಥೆಯನ್ನು ಹೇಳೋದಿದ್ರೆ, ರಾಮಾಯಣದ ಕಥೆಯನ್ನು ನಾವು ಆಡಿಯೋದ ಮುಖಾಂತರ, ವಿಡಿಯೋದ ಮುಖಾಂತರ, ಚಿತ್ರದ ಮುಖಾಂತರ, ನೋಡಿದ ಮುಖಾಂತರ ಕಲಿಯುವುದಕ್ಕೂ, ಖಾಲಿ ಕತೆ ಕೇಳಿ ಕಲಿಯುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಡಿಜಿಟಲ್ ಮೋಡ್ ಎಜುಕೇಶನ್ ಅಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಮೂರನೇದು, ಈಗಿನ ಹೆಚ್ಚಿನ ಪಾಠಗಳು ಪ್ಯೂರ್ ಕೋಡ್ ಇರ್ತದೆ, ಅದು ಕನ್ನಡ ಪಾಠ ಇರ್ಬೋದು, ಹಿಂದಿ ಪಾಠ ಇರ್ಬೋದು, ಇಂಗ್ಲಿಷ್ ಪಾಠ ಇರ್ಬೋದು, ಪಾಠದ ಎಂಡಲ್ಲಿ ಟೆಕ್ಸ್ಟ್ ಬುಕ್ ಎಂಡಲ್ಲಿ ಕ್ಯೂ ಆರ್ ಕೋಡ್ ಇರ್ತದೆ. ಆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮುಖಾಂತರ, ಕೈಯಲ್ಲಿರೋ ಮೊಬೈಲ್ ಮುಖಾಂತರ ಮಕ್ಕಳಿಗೆ ರಿವಿಷನ್ ಮಾಡಿಸಬಹುದು. ಆ ಕ್ಯೂ ಆರ್ ಕೋಡ್ ಅನ್ನು ಬಳಸಿಕೊಂಡು ಕ್ಲಾಸ್ ರೂಮ್ನಲ್ಲಿ ಡಿಜಿಟಲ್ ಸಿಸ್ಟಮ್ಸ್ ಇದ್ರೆ ಆ ಡಿಜಿಟಲ್ ಸಿಸ್ಟಮ್ನ ಮುಖಾಂತರ ಮಕ್ಕಳಿಗೆ ಪಾಠ ಮಾಡಬಹುದು. ಚಾಕ್ ಬೋರ್ಡ್ ಬದಲಿಗೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಲ್ಲಿ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಪಾಠ ಮಾಡಲಿಕ್ಕೆ ಅವಕಾಶ ಇದೆ. ಪ್ಲಸ್ ನಮ್ಗೆ ಯಾರಾದ್ರೂ ವಿಶೇಷ ತಜ್ಞರಿದ್ರೆ ಆ ತಜ್ಞರನ್ನು ದೂರದಿಂದ ನಮಗೆ ಸಂಪರ್ಕಿಸಬಹುದು. ಉದಾಹರಣೆ, ಇವತ್ತು ನಾನು ಇಲ್ಲಿದ್ದುಕೊಂಡು ಅಮೆರಿಕದಲ್ಲಿರುವ ವಿದ್ಯಾರ್ಥಿಗಳನ್ನು ನಾನು ಯೋಗ ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಡಿಜಿಟಲ್ ಎಜುಕೇಶನ್ ಒಂದು ಪಾರ್ಟ್. ಆ ರೀತಿಯಲ್ಲಿ ಡಿಜಿಟಲ್ ಎಜುಕೇಶನ್ ಸದುಪಯೋಗ ಪಡ್ಕೊಂಡು ಎಫೆಕ್ಟಿವ್ ಎಜುಕೇಶನ್ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ಹಂತದಲ್ಲಿ ಸಾಧ್ಯ. ಅದು ಪ್ರೈಮರಿ ಖಾಸಗಿ ಅಂತ ಗೌರ್ಮೆಂಟ್ ಖಾಸಗಿ ಅನ್ನುವಂಥ ಭೇದ ಭಾವ ಮಾಡಬೇಕಾಗಿಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಸಹ ಇಂಟ್ರೊಡ್ಯೂಸ್ ಮಾಡಬಹುದು.
1: ಈಗ ನೀವು ಗಮನಿಸುತ್ತೀರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿರುವಂತದ್ದು ತಾವು ಕೂಡ ಗಮನಿಸಿದ್ದೀರಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ತಮ್ಮ ಒಂದು ಕಾಳಜಿ ಏನು ಅಥವಾ ಆತಂಕ ಆ ಮಾತುಗಳು ಹೇಳುವುದಾದ್ರೆ?
2: ಖಂಡಿತವಾಗಿ ದಕ್ಷಿಣ ಕನ್ನಡವನ್ನು ಬುದ್ಧಿವಂತರ ನಾಡು ಅಂತ ಒಪ್ಪಿಕೊಂಡಿದ್ದೀವಿ, ಅದನ್ನು ಈಗಲೂ ಜನ ಒಪ್ಪಿಕೊಳ್ತಾ ಇದ್ದಾರೆ. ಅದರ ಹಿಂದೆ ಇರುವಂತದ್ದು ಎರಡು ವಿಚಾರ. ಒಂದು, ಶಿಕ್ಷಣಕ್ಕೆ ನಾವು ಕೊಟ್ಟಂತಹ ಮಹತ್ವ. ಈ ವರ್ಷನೂ ನಾವು SSLC ಟಾಪರ್ ಆಗಿ ಹೊರಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ. ಅಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, SSLC ಟಾಪರ್ ಬಂದವರಲ್ಲಿ ಹೆಚ್ಚಿನವರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕಲಿತ ಮಕ್ಕಳು ಸಹ ಇದ್ದಾರೆ. ಆಗಿರುವಾಗ ಆ ಗೌರ್ಮೆಂಟ್ ಸ್ಕೂಲಿನಿಂದ ನಾವು ಎಷ್ಟು ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಸಾಧ್ಯವೋ ಅಷ್ಟು ವಿದ್ಯಾಭ್ಯಾಸ ಪಡೆಯುವಂಥ ಎಲ್ಲ ಅವಕಾಶಗಳು ಎಲ್ಲ ದಕ್ಷಿಣ ಕನ್ನಡದ ಶಾಲೆಗಳಿಗೂ ಇದೆ. ಆ ದೃಷ್ಟಿಯಲ್ಲಿ ನಾವು ನೋಡಿಕೊಂಡು ಯಾಕೆ ಮುಚ್ಚುತ್ತಾ ಇದೆ ಅನ್ನುವಂಥದ್ದು ಗಮನಿಸುವಾಗ ಪುನಃ ನಮ್ಮ ಕಣ್ಣ ಮುಂದೆ ಬರುವಂಥದ್ದು, ಇಲ್ಲಿ ಏನೋ ಕೊರತೆ ಇದೆ, ಅಲ್ಲಿ ಏನೋ ವಿಶೇಷತೆ ಇದೆ ಅನ್ನುವಂಥದ್ದು. ಆ ವಿಶೇಷತೆಯನ್ನು ನಮ್ಮಲ್ಲಿ ಇರುವಂಥ ಕೊರತೆ ಇರುವ ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಉದಾಹರಣೆಗೆ ಯೂನಿಫಾರ್ಮ್ ಆಗಿರ್ಬೋದು, ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಕೊಡುವ ರೀತಿಯಲ್ಲಿ ಯೂನಿಫಾರ್ಮ್ನ ವಿಷಯದಲ್ಲಿ ಆಗಿರ್ಬೋದು, ಶಾಲೆಯ ಸ್ಟಡಿ ಎನ್ವೈರನ್ಮೆಂಟ್ ಇರ್ಬೋದು, ಮತ್ತು ಟೀಚರ್ಸ್ನವರು. ಇವತ್ತಿನ ಬಹಳ ಮುಖ್ಯವಾದ ಸರ್ಕಾರಿ ಶಾಲೆಗೆ ಹಿನ್ನಡೆ ಆಗಿರುವಂಥದ್ದು ಟೀಚರ್ಸ್ನವರ ಸಂಖ್ಯೆ. ಹೆಚ್ಚಿನ ಟೀಚರ್ಸ್ನವರು ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ನವರು, ಅವರಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಸಮಯ ಪಾಠ ಮಾಡಲಿಕ್ಕೆ ಅವಕಾಶ ಇಲ್ಲದಿರುವಾಗ, ಆಗ ಟೀಚರ್ಸ್ನ ಕೊರತೆಯಿಂದಾಗಿ ಅಲ್ಲಿ ಪಾಠ ಮಕ್ಕಳಿಗೆ ಪಾಠ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎತ್ತವರಿಗೆ ಫೀಡ್ಬ್ಯಾಕ್ ಹೋಗ್ತಾ ಇದೆ. ಅದನ್ನು ಫುಲ್ಫಿಲ್ ಮಾಡುವಂಥ ಪ್ರಯತ್ನವನ್ನು ನಾವು ಟ್ರಸ್ಟ್ನ ಮುಖಾಂತರ ಅಥವಾ SDMC ಮುಖಾಂತರ ಮಾಡಿ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ನಾವು ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬಹುದು. ಮೂರನೆಯದು ಜನಪ್ರತಿನಿಧಿಗಳು. ನಮ್ಮ ಜನಪ್ರತಿನಿಧಿಗಳು ಬಹಳ ಈ ವಿಚಾರದಲ್ಲಿ ಚಿಂತನೆ ಮಾಡಬೇಕು. ಅದು ಗ್ರಾಮ ಪಂಚಾಯತ್ನಿಂದ ಹಿಡಿದು ಲೋಕಸಭೆ MP ತನಕ ನಮ್ಮ ಶಾಲೆಯನ್ನು ಉಳಿಸಲಿಕ್ಕೆ ಬೇಕಾದ ಚಿಂತನೆ ಮಾಡಬೇಕು.
1: ಈಗ ಈ ಬಾಲ್ಯದ ಶಿಕ್ಷಣ, ಮುಖ್ಯವಾಗಿ LKG ಮತ್ತೆ UKG ನೀವು ಪ್ರಸ್ತಾಪ ಮಾಡಿದಂತೆ, ಇಂತಹ ಶಿಕ್ಷಣಕ್ಕೆ ಅಥವಾ ಈ ರೀತಿಯಾದಂತಹ ಅವರಿಗೆ ಒಂದು ಕಲಿಕಾ ವಾತಾವರಣಕ್ಕಾಗಿ ಬಹಳ ದೂರ ಪ್ರಯಾಣ ಮಾಡುವಂತಹ ಒಂದು ಪ್ರಸಂಗಗಳು ಕೂಡ ಎದುರಾಗ್ತಾ ಇದೆ. ಮತ್ತೆ ಅಂದ್ರೆ ಹತ್ತಿರದಲ್ಲಿ ಶಾಲೆ ಇದ್ರೂ ಕೂಡ ದೂರಕ್ಕೆ ಕಳಿಸುವಂತಹ ಒಂದು ಪರಿಪಾಠ ಹೆತ್ತವರಲ್ಲಿ ಕೂಡ ಇದೆ. ಸ್ಥಳೀಯ ಶಾಲೆಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಹೇಗೆ ನಾವು ಬೆಳೆಸಿಕೊಳ್ಬಹುದು, ಮತ್ತೆ ಈ ರೀತಿಯ ಪ್ರಯಾಣದಿಂದ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಮ್ಮ ಕಾಳಜಿ?
2: ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಹೆತ್ತವರಿಗೆ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತದೆ. ಒಳ್ಳೆ ವಿದ್ಯಾಭ್ಯಾಸ ಅಂತ ಹೇಳುವಾಗ ಚಿಕ್ಕ ಪ್ರಾಯದಲ್ಲಿ ಅವರಿಗೆ ರೀತಿಯಲ್ಲಿ ಒಂದು ರೀತಿಯ ಆಂಗ್ಲ ಮಾಧ್ಯಮದ ಶಿಕ್ಷಣ, LKG UKGಯಿಂದಲೂ ಒಂದನೇ ಕ್ಲಾಸ್ನಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣ ಕೊಡುವಂಥದ್ದು, ಆ ಮುಖಾಂತರ ಮಕ್ಕಳನ್ನು ದೊಡ್ಡ ಮಟ್ಟದಲ್ಲಿ ಎಜುಕೇಶನ್ ತಯಾರು ಮಾಡುವಂಥದ್ದು ಪರಿಕಲ್ಪನೆ. ಅದು ಸಹಜ, ಅದು ಬೇಕು ಸಹ. ಅದೇ ಸಂದರ್ಭದಲ್ಲಿ ಎಷ್ಟೋ ಎತ್ತವರು ಗಮನಿಸ್ತಾ ಇಲ್ಲ, ಬಾಲ್ಯದ ಶಿಕ್ಷಣ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು, ಅದು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಲುಪಬೇಕು ಅಂತ ಹೇಳುವಾಗ, ಅದು ಒತ್ತಡ ಪೂರ್ವಕವಾಗಿರಬಾರ್ದು, ಅದು ಆನಂದ ಪೂರ್ವಕವಾಗಿರಬೇಕು. ಎಂಟರ್ಟೈನ್ಮೆಂಟ್ ಆಗಿ ಖುಷಿ ಖುಷಿಯಲ್ಲಿ ಮಕ್ಕಳು ಹೊರಗೆ ಹೋಗುವ ರೀತಿಯಲ್ಲಿ, ಕಲಿಕಾ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇರಬೇಕು. ಅದು ಯಾವುದೇ ಮಾಧ್ಯಮ ಆಗಿರ್ಬೋದು. ಹಾಗೆ ಆಗಬೇಕಾದ್ರೆ ಆ ಮಕ್ಕಳು ಹತ್ತಿರದ ಶಾಲೆಗೆ ಹೋಗ್ಲಿಕ್ಕೆ ರೂಢಿಸಿಕೊಳ್ಬೇಕು. ನಾನು ಈಗ ವೃತ್ತಿಪರ ಯೋಗ ಚಿಕಿತ್ಸಕನಾಗಿ ಆರೋಗ್ಯದ ಕ್ಷೇತ್ರ ತೊಡಗಿಸಿಕೊಂಡಿರೋದು ನನ್ನ ಗಮನಕ್ಕೆ ನಾನು ಹೇಳೋದಿದ್ರೆ, ಮತ್ತೆ ಒಂದಷ್ಟು ನನ್ನ ಸಂಶೋಧನೆ ಆಸಕ್ತಿಯಿಂದ ನಾವು ಹೇಳೋದಿದ್ರೆ, ಯಾವ ಮಗು ದೂರದ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಪಡೆಯ ಚೈಲ್ಡ್ಹುಡ್ ಡೇಸಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ಮಕ್ಕಳದ್ದು ಎಬಿಲಿಟಿಗಳಷ್ಟು ಸಾಮರ್ಥ್ಯ ಚೆನ್ನಾಗಲಿಕ್ಕೆ ಕಷ್ಟ. ಯಾಕೆಂದ ಹೇಳಿದರೆ, ಆ ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಸಿಗುವುದಿಲ್ಲ. ಆ ಮಗನ್ನು ಬೆಳಿಗ್ಗೆ ಬೇಗ ಎಬ್ಬಿಸಬೇಕಾಗ್ತದೆ. ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರಕ್ಕೆ ಕಳಿಸಬೇಕಾದ್ರೆ ಆ ಮಗನ್ನು ಬೆಳಿಗ್ಗೆ ಬೇಗ ಎಬ್ಬಿಸಬೇಕಾಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮಗುವಿಗೆ ಆಹಾರ ತಿನ್ನುವಂತ ಆಸಕ್ತಿ ಇರುವುದಿಲ್ಲ. ಎಷ್ಟೋ ಮಕ್ಕಳು ಆಹಾರನ ಸ್ಕಿಪ್ ಮಾಡ್ತಾರೆ, ಟಿಫಿನ್ ಬಾಕ್ಸ್ ಅಲ್ಲಿ ತುಂಬಿಸಿ ಮತ್ತೆ ಅಲ್ಲಿ ಸ್ನಾಕ್ಸ್ ಬ್ರೇಕ್ ಅಲ್ಲಿ ಕೊಡುವಂತ ಪರಿಪಾಠ ಇದೆ. ಅದು ತುಂಬಾ ಅಪಾಯಕಾರಿಯಾದಂತ ವಿಚಾರ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಆರೋಗ್ಯ ಬರಬೇಕಂದ್ರೆ ಬೆಳಿಗ್ಗೆ ಸಫಿಶಿಯಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಹೊಟ್ಟೆ ಪೂರ್ತಿ ಆಹಾರ ತಿಂದಿರಬೇಕು.
1: ಹೆತ್ತವರಿಗೂ ಸಮಯ ಇಲ್ಲ ಅಂತೇಳಿ ಟಿಫಿನ್ ಬಾಕ್ಸ್ ಅಲ್ಲಿ ಕಟ್ಟಿಕೊಡುವಂತ ವ್ಯವಸ್ಥೆಗಳು,
2: ಬೆಳಿಗ್ಗಿನ ಬೇಗ ಸರಿಯಾದ ಪ್ರಮಾಣ ಆಹಾರ ತಗೊಳ್ಳದಿದ್ರೆ ಆ ಮಗುವಿನ ಬೆಳವಣಿಗೆ ಮೇಲೆ ಅಡ್ಡ ಪರಿಣಾಮ ಬಿದ್ದೇ ಬೀಳ್ತದೆ. ಮೂರನೇದು ಬರುವಂತದ್ದು ದೂರದ ಪ್ರಯಾಣ. ದೂರದ ಪ್ರಯಾಣ ಮಾಡ್ತಾ ಹೋದಾಗ ಆರೋಗ್ಯದ ಮೇಲೆ ತುಂಬಾನೇ ಅಡ್ಡ ಪರಿಣಾಮ ಬೀಳ್ತದೆ. ಯಾಕೆಂತ ಹೇಳಿದ್ರೆ ಈಗಿನ ಮಕ್ಕಳಲ್ಲಿ ಬಹಳ ಬೇಗನೆ ಶೀತ ಆಗುವಂತದ್ದು, ಇನ್ಫೆಕ್ಷನ್ಸ್ ಗಳಾಗುವಂತದ್ದು, ವೈರಲ್ ಫೀವರ್ ಗಳು ಬರುವಂತದ್ದು, ಇದೆಲ್ಲ ಬರುವಂತದ್ದು ಹೇಗೆ ಅಂತ ಹೇಳಿದ್ರೆ ಒಟ್ಟಿಗೆ ಪ್ರಯಾಣ ಜಾಸ್ತಿ ಮಾಡಿದಾಗ, ದೂರದ ಪ್ರಯಾಣ ಮಾಡಿದಾಗ. ಈ ದೂರದ ಪ್ರಯಾಣ ಮಾಡಿದ ತಕ್ಷಣ ಸುಸ್ತಾಗ್ತದೆ. ಸುಸ್ತಾದ ತಕ್ಷಣ ಮಗು ಸ್ಕೂಲ್ಗೆ ತಲುಪಿದ ನಂತರನು ಅಲ್ಲಿ ಒಂದು ಆಕ್ಟಿವ್ ಆಗಿರುವಂತ ಒಂದು ಜೋಶ್ ಇರುವುದಿಲ್ಲ. ಅದಕ್ಕೋಸ್ಕರ ಮಗುವನ್ನು ಖುಷಿ ಖುಷಿಯಲ್ಲಿ ಚಿಕ್ಕ ಹತ್ತಿರದ ಹತ್ತಿರ ಕಲಿಸಿಕೊಟ್ರೆ ಮಗು ಖುಷಿ ಖುಷಿಯಲ್ಲಿ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ. ಇನ್ನು ಅಲ್ಲಿಂದ ರಿಟರ್ನ್ ಬರುವಾಗಲೂ ನಾವು ಗಮನಿಸಬೇಕು, ಅಷ್ಟು ದೂರ ಹೋಗಿ ಬೆಳಗಿನ ಸಂಜೆ ತನಕ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ನ ಒಳಗಡೆ ಇದ್ರೆ ಅದು ಇನ್ನೂ ಅಪಾಯಕಾರಿ. ಅಲ್ಲಿ ಇಕೋ ಫ್ರೆಂಡ್ಲಿ ವಾತಾವರಣ ಇದ್ರೆ ತೊಂದರೆ ಇಲ್ಲ. ಪರಿಸರ ಸ್ನೇಹಿಯಾದಂತ ಆಟದ ವಾತಾವರಣ ಇದ್ದುಕೊಂಡಿದ್ದು ಮಕ್ಕಳ ಎಂಟರ್ಟೈನ್ಮೆಂಟ್ ಅಲ್ಲಿ ಎಂಜಾಯ್ಫುಲ್ ಆಗಿದ್ರೆ ತೊಂದರೆ ಇಲ್ಲ. ಖಾಲಿ ಕ್ಲಾಸ್ ರೂಮ್ ಟೀಚಿಂಗ್ ಅಂತೇಳಿ ಬೆಳಗಿನ ಸಂಜೆ ತನಕ ಕ್ಲಾಸ್ ರೂಮ್ ಅಲ್ಲಿ ಇದ್ದುಕೊಂಡಿರ ಅದೊಂದು ರೀತಿಯ ಅಡ್ಡ ಪರಿಣಾಮ ಇರ್ತದೆ. ಮತ್ತೆ ಸಂಜೆ ಆಗುವಾಗ ಮಗು ಪುನಃ ರಿಟರ್ನ್ ಬರ್ತದೆ. ರಿಟರ್ನ್ ಬಂದಾಗ ಪುನಃ ಸಂಜೆ ಆಗುವಾಗ ಮಗುವಿಗೆ ರಿಟರ್ನ್ ತಲುಪಿ ಆದ್ನಂತ ಸುಸ್ತಾಗಿರ್ತದೆ. ಆಗ ಸಂಜೆ ಆಟಗಳೆಲ್ಲ ಸ್ಕಿಪ್ ಆಗ್ತದೆ. ಒಂದು ಮಗುವಿಗೆ ಅಗತ್ಯ ಬೇಕಾಗಿರೋದೇನು, ಒಂದು ಒಳ್ಳೆ ಆಹಾರ, ಒಂದು ಒಳ್ಳೆ ಆಟ, ಎಂಟರ್ಟೈನ್ಮೆಂಟ್. ಆ ಆಟನು ಮಿಸ್ ಆದ್ರೆ, ಇಲ್ಲಿ ಬೆಳಗಿನ ಆಹಾರನು ಮಿಸ್ ಆದ್ರೆ, ಇಡೀ ದಿವಸದಲ್ಲಿ ಶಿಕ್ಷಣಕ್ಕೆ ಗಮನ ಕೊಟ್ರೆ ಮಗುವಿನ ಶೈಕ್ಷಣಿಕ ಮತ್ತೆ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀದೇ ಬೀರ್ತದೆ. ಅದಕ್ಕೋಸ್ಕರ ನನ್ನ ಒಂದು ಕಳಕಳಿ ವಿನಂತಿ, ಇದು ಇತ್ತೀಚೆಗೆ ಒಬ್ಬರು ನಾನು ಪೀಡಿಯಾಟ್ರಿಷನ್ ಹತ್ರ ಮಾತಾಡುವಾಗ ಹೇಳಿದ್ರು, ಕುಶಲಪುರ ನೀವೇನಾದ್ರೂ ಸಂಶೋಧನೆ ಮಾಡೋದು, ಇನ್ನೊಂದು ಏರಿಯಾದಲ್ಲಿ ಸಂಶೋಧನೆ ಮಾಡಿ, ಲಾಂಗ್ ಜರ್ನಿ ಮಾಡುವ ಮಕ್ಕಳ ಆರೋಗ್ಯದ ಸ್ಥಿತಿಯನ್ನು ಸ್ಟಡಿ ಮಾಡಿ, ಶಾರ್ಟ್ ಟರ್ಮ್ ಜರ್ನಿ ಮಾಡುವ ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ಸ್ಟಡಿ ಮಾಡಿ. ಡೆಫಿನೆಟ್ ಆಗಿ ಆ ಎರಡು ಕ್ಯಾಟಗರಿಯ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತದೆ. ಒಂದೇ ಏಜಿನ ಕ್ಯಾಟಗರಿಯನ್ನು ತಗೊಳ್ಳಿ, ಉದಾಹರಣೆಗೆ 7-8 ವರ್ಷದ ಮಗುವಿನ ಕ್ಯಾಟಗರಿಯನ್ನು ತಗೊಳ್ಳಿ, ಡೆಫಿನೆಟ್ ವ್ಯತ್ಯಾಸ ಸಿಗ್ತದೆ ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ದೃಷ್ಟಿಯಲ್ಲಿ ನಾವು ಸ್ಥಳೀಯ ಶಾಲೆಗಳಿಗೆ ಮಕ್ಕಳನ್ನು ಕಲಿಸುವುದಕ್ಕೆ ಗಮನ ಕೊಟ್ಟರೆ ಒಳ್ಳೆಯದು.
1: ಶಿಕ್ಷಣದ ಜೊತೆ ಜೊತೆಗೆ ಅವರಿಗೆ ಆರೋಗ್ಯದ ಕಾಳಜಿಯನ್ನು ಕೂಡ ನಾವು ಬೆಳೆಸುವಂತ ಪ್ರಯತ್ನವನ್ನು ಮಾಡಬೇಕೇ
2: ಬೇಕು. ಹೌದು, ಯಾಕೆಂದ ಹೇಳಿದ್ರೆ ಎಷ್ಟೋ ಸಾರಿ ಮಗುವಿಗೆ ಕಲಿಯುವ ಸಾಮರ್ಥ್ಯ ಚೆನ್ನಾಗಿರ್ತದೆ, ಕಲಿಯುವ ಸಾಮರ್ಥ್ಯ ಚೆನ್ನಾಗಿದ್ರು ಸಹ ಆರೋಗ್ಯ ಕೈ ಕೊಡ್ತಾ ಇದ್ರೆ ಮಗುವಿಗೆ ಕಲಿಕೆಯಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತೇಳಿ. ನಮ್ಮ ಶರೀರವೇ ಯಾವುದೇ ಸಾಧನೆಗಿರುವಂತ ಒಂದು ಇನ್ಸ್ಟ್ರೂಮೆಂಟ್, ಅದು ಚೆನ್ನಾಗಿದ್ರೆ ಮಾತ್ರ ನಾವು ನಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ.
1: ಹೌದು,
2: ಕಲು ಧರ್ಮ ಸಾಧನ, ಧರ್ಮ ಸಾಧನ. ಒಂದು ವಿದ್ಯಾರ್ಥಿಯ ಧರ್ಮ ಏನು? ಕಲಿಕೆ. ಕಲಿಕೆನೇ ಅದರ ಗುರಿ. ಆ ಗುರಿಯನ್ನು ತಲುಪಬೇಕಾದ್ರೆ ಶರೀರ ಚೆನ್ನಾಗಿರಬೇಕು, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಆ ಆರೋಗ್ಯ ಮಗುವಿನಲ್ಲಿ ಇದ್ರೆ ಕಲಿಕಾ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ, ಉತ್ಸಾಹ ಜಾಸ್ತಿ ಆಗ್ತಾ ಹೋಗ್ತದೆ, ಮೆಮೊರಿ ಜಾಸ್ತಿ ಆಗ್ತಾ ಹೋಗ್ತದೆ, ಏಕಾಗ್ರತೆಯ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರೋ ವಿಚಾರಗಳು.
1: ಮತ್ತೀಗ ಈ ಸರ್ಕಾರಿ ಶಾಲೆಗಳಲ್ಲೂ ಬೇರೆ ಶಾಲೆಗಿಂತ ಭಿನ್ನವಾಗಿರಬೇಕು ಅಂತ ನಾವು ಕನಸನ್ನು ಕಾಣ್ತೇವೆ. ಈ ಸರ್ಕಾರಿ ಶಾಲೆಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಇದ್ರೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಮ್ಮ ಹೆತ್ತವರಿಗೆ ಒಂದು ಅನುಕೂಲ ಆಗ್ತದೆ ಅಂತ?
2: ಬಹಳ ಮುಖ್ಯವಾದ ವಿಚಾರ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಶಾಲೆಯಲ್ಲಿ ನಿರೀಕ್ಷೆ ಮಾಡೋದು ಏನಂತ ಹೇಳಿದ್ರೆ, ನನ್ನ ಮಗುವನ್ನು ಪೂರ್ಣ ತಯಾರಿಗೆ ಬೇಕಾದ ವ್ಯವಸ್ಥೆ ಇದೆಯಾ ಅಂತೇಳಿ. ವ್ಯವಸ್ಥೆ ಅಂತ ನೋಡುವಾಗ ಮೂರು ವಿಚಾರಗಳು ಗಮನಿಸ್ತಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ಆ ಶಾಲೆಗೆ ಬೇಕಾದ ರೀತಿಯಲ್ಲಿ ಕಟ್ಟಡಗಳು, ಕ್ಲಾಸ್ ರೂಮ್ಸ್ಗಳು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯದ ಕಟ್ಟಡ ಉಂಟಾ ಅಂತ ನೋಡ್ತಾರೆ. ಹೆಚ್ಚಿನ ಸರ್ಕಾರಿ ಶಾಲೆಗಳು ಇವತ್ತಿನ ಅಂಚಿನ ಮಾಡಿನಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು, ಅದನ್ನು ಅಭಿವೃದ್ಧಿಪಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಸರ್ಕಾರನು ಸಮಯ ಕೊಡಬೇಕು, ಹಣ ಕೊಡಬೇಕು, ಚಿಂತನೆ ಮಾಡಬೇಕು. ಒಟ್ಟೊಟ್ಟಿಗೆ ಬೇರೆ ಬೇರೆ ಎನ್ ಜಿ ಒಗಳಿದೆ, ಅದಕ್ಕೋಸ್ಕರ ಈ ಕಟ್ಟಡಗಳಿಗೆ ಸಪೋರ್ಟ್ ಆಗುವಂಥ ಎನ್ ಜಿ ಒಗಳಿದೆ. ಆ ಮುಖಾಂತರ ನಾವು ಒಂದು ರೀತಿಯಲ್ಲಿ ಪ್ರಯತ್ನ ಮಾಡೋದು ನಮ್ಮ ಒಂದು ಭಾಗ. ಕಟ್ಟಡ ಚೆನ್ನಾಗಿದೆ, ಕ್ಲಾಸ್ ರೂಮ್ ಚೆನ್ನಾಗಿದೆ ಅಂತೇಳಿ ಒಂದು ಹಂತಕ್ಕೆ ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಎರಡನೇದು ಬರುವಂಥದ್ದು ಗುಣಮಟ್ಟದ ಶಿಕ್ಷಣ. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದರೆ ಅಲ್ಲಿ ಪಾಠ ಮಾಡುವಂಥ ಟೀಚರ್ಸ್ನವರು ಯಾವ ರೀತಿ ಇದ್ದಾರೆ, ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವವರು ಯಾರಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದು. ಇವತ್ತು ಎಷ್ಟೋ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿರ್ತದೆ, ಒಳಗಡೆ ಹೋದ್ರೆ ಎಂತದ್ದು ಇರೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಯೋಗ ಕಲಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಯೋಗ ಉಂಟು ಅಂತೇಳಿ. ಆದ್ರೆ ಆ ಶಾಲೆಗೆ ಅಪ್ರೋಚ್ ಮಾಡಿ ನಿಮ್ಮಲ್ಲಿ ಟೀಚರ್ ಇದ್ದಾರೆ ಅಂತ ಕೇಳಿ ಯೋಗ ಟೀಚರ್ ಇದ್ದಾರೆ ಅಂತ ಹೇಳಿದ್ರೆ ಇರುವುದಿಲ್ಲ. ಯಾರದೋ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್ ಟೀಚರ್ ಹತ್ರ ಯೋಗ ಒಂದು ವಾರಕ್ಕೆ ಒಂದು ದಿವಸನೋ ತಿಂಗಳು ಒಂದು ಸರಿ ಮಾಡಿ ಅದನ್ನು ಚಂದ ಫೋಟೋ ಹಾಕಿ ಡಾಕ್ಯುಮೆಂಟ್ರಿ ಇಡುವವರು ಮತ್ತೆ ಆಡಿಯೋ ವಿಡಿಯೋದಲ್ಲಿ ತೋರಿಸೋರು. ಗುಣಮಟ್ಟದ ಶಿಕ್ಷಣದಲ್ಲಿ ಮೋಸ ಮಾಡಬಾರದು. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೋ ಆ ಸಬ್ಜೆಕ್ಟ್ ಕ್ವಾಲಿಫೈಡ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿ ಆ ಕ್ವಾಲಿಫೈಡ್ ಟೀಚರ್ಸ್ನಿಂದಲೇ ಪಾಠ ಮಾಡಿಸಬೇಕು. ಎಲ್ ಕೆ ಜಿ ಯು ಕೆ ಜಿಗೆ ಆಗಿರ್ಬೋದು, ಒಂದನೇ ಕ್ಲಾಸ್ಗೆ ಆಗಿರ್ಬೋದು, ಟೆಂತ್ಗೆ ಆಗಿರ್ಬೋದು, ಡಿಗ್ರಿಗೆ ಆಗಿರ್ಬೋದು, ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಟೀಚರ್ಸ್ನಿಂದಲೇ ಟೀಚ್ ಮಾಡಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ಆ ಟೀಚರ್ಗೆ ಮೌಂಟೇಸರಿ ಟ್ರೈನ್ಡ್ ಆದಂಥ ಟೀಚರ್ಸೇ ಬೇಕು.
1: ಹೌದು,
2: ಅಟ್ ಲೀಸ್ಟ್ ಮೌಂಟೇಸರಿ ಟ್ರೈನ್ಡ್ ಆದಂಥ ಸ್ಕಿಲ್ಡ್ ಟೀಚರ್ಸ್ ಅನ್ನಾದರೂ ಗೆಸ್ಟ್ ಟೀಚರ್ಸ್ ಮುಖಾಂತರ ಆದರೂ ಅವರಿಗೆ ಟ್ರೈನ್ ಮಾಡಿ ಆ ಎಜುಕೇಶನ್ ಅನ್ನು ಕೊಡಿಸಬೇಕು. ಈ ರೀತಿಯ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಅದನ್ನು ಎತ್ತವರು ನಿರೀಕ್ಷೆ ಮಾಡ್ತಾರೆ. ಅದು ಸಿಕ್ತದಂದ್ರೆ ಪ್ರತಿ ಎತ್ತವರು ಕೇಳಬೇಕು, ನೀವು ಇಷ್ಟೆಲ್ಲ ಫೆಸಿಲಿಟಿ ತೋರಿಸ್ತಿದ್ದಾರೆ, ಇದರ ಎಕ್ಸ್ಪರ್ಟ್ಸ್ಗಳು ಯಾರು, ಟೀಚರ್ಸ್ ಯಾರು, ಅಪಾಯಿಂಟೆಡ್ ಯಾರು ಅಂತ ಕೇಳಬೇಕು. ಇವತ್ತಿನ ಎಷ್ಟೋ ಎತ್ತವರಾದ್ರೂ ಗಮನಿಸುವುದೇ ಇಲ್ಲ.
1: ಹೌದು.
2: ಮೂರನೇದು ಇರುವಂತದ್ದು ಅಲ್ಲಿಗೆ ಬೇಕಾದಂತ ಬೇಸಿಕ್ ಸಪೋರ್ಟಿವ್ ಥಿಂಗ್ಸ್ಗಳು, ಸಪೋರ್ಟ್ ಆಡ್ಸ್ ಅಂತ ಕರೀತೀವಿ. ಉದಾಹರಣೆಗೆ ಲ್ಯಾಬೊರೇಟರಿ, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಡಿಜಿಟಲ್ ಸಿಸ್ಟಮ್, ಪ್ಲೇ ಗ್ರೌಂಡ್, ಪ್ಲೇ ಮೆಟೀರಿಯಲ್ಸ್, ಮತ್ತೆ ಆ ರೀತಿಯಲ್ಲಿ ಎಷ್ಟೋ ಸ್ಕೂಲ್ಗಳಿಗೆ ಇವತ್ತು ಖಾಸಗಿ ನಾನು ಕಾಂಪಿಟೇಷನ್ಗೆ ಅಂತ ಹೇಳ್ತಾ ಇರೋದ್ರ, ಎಷ್ಟೋ ಸ್ಕೂಲ್ಗಳಲ್ಲಿ 1,000 ಮಕ್ಕಳು ಇದ್ರೆ ಅಲ್ಲಿ 1,000 square feet ಗ್ರೌಂಡ್ ಇರೋದಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳು ಹಾಗೆ ಅಲ್ಲ, ಸರ್ಕಾರಿ ಶಾಲೆಗಳು 500 square feet ನ ಬಿಲ್ಡಿಂಗ್ ಇದ್ರೆ ಸದನ 10,000 square feet ನಷ್ಟು ಗ್ರೌಂಡ್ ಇದೆ.
1: ಹೌದು,
2: ಆ ಮಕ್ಕಳಿಗೆ ಬೇಕಾದಂತ ಒಂದು ವಾತಾವರಣದಲ್ಲಿ ಗ್ರೌಂಡ್ ಸಹ ಮುಖ್ಯ. ಇದನ್ನು ಗಮನಿಸಬೇಕು. ಸಪೋರ್ಟಿವ್ ಥಿಂಗ್ಸ್ಗಳು, ಲ್ಯಾಬೊರೇಟರಿಗಳು ಸಹ, ಲ್ಯಾಬೊರೇಟರಿಯಲ್ಲಿ ಸಹ ಎಷ್ಟೋ ಸಾರಿ ನಾವು ಲ್ಯಾಬೊರೇಟರಿ ಅಂತ ತೋರಿಸ್ತೀವಿ, ಒಂದು ಮೈಕ್ರೋಸ್ಕೋಪ್ ಸಹ ಇರುವುದಿಲ್ಲ. ಆ ರೀತಿಯಾಗಿ ಈ 3 ಥಿಂಗ್ಸ್ಗಳನ್ನು ಸರಿಯಾದ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಸಹ ಒಳ್ಳೆ ರೀತಿಯ ಕ್ವಾಲಿಟಿ ಎಜುಕೇಶನ್ ಸಿಗಲಿಕ್ಕೆ ಸಾಧ್ಯ.
1: ಖಾಸಗಿ ಶಾಲೆಗಳಿಗೆ ಏನು ಕಮ್ಮಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಸರ್ಕಾರಿ ಶಾಲೆಯ ಬಗ್ಗೆ ಕೂಡ ವಿಶೇಷವಾದಂತಹ ಒಂದು ಭಿತ್ತಿ ಪತ್ರವನ್ನ ತಾವು ಬಿಡುಗಡೆ ಮಾಡಿದ್ರಿ, ಮತ್ತೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಹಂಚಿಕೊಂಡಿದ್ರಿ. ಈ ರೀತಿಯಾದಂತಹ ಆಲೋಚನೆ ನಿಮಗೆ ಹೇಗೆ ಬಂತು?
2: ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಪಾರ್ಟ್ ಆಫ್ ದ ಪ್ರೊಫೆಷನ್, ಅದು ಯಾವುದೇ ಪ್ರೊಫೆಷನ್ ಇರ್ಬೋದು. ಈವನ್ ನಾವೇನಾದ್ರೂ ಫ್ರೀ ಆಫ್ ಕಾಸ್ಟ್ ಏನಾದರೂ ಕೊಡುವುದಿದ್ರೆ ಅಲ್ಲಿ ಜಾಹೀರಾತು ಇದ್ರೆ ಮಾತ್ರ ಆ ಪ್ರಾಡಕ್ಟ್ ರೀಚ್ ಆಗ್ತದೆ. ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ಉದಾಹರಣೆಗೆ ನಮ್ಮಲ್ಲಿ ನೀವು ಹೇಳಿದ ರೀತಿ ನಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿ ನಮ್ಮ ಟ್ರಸ್ಟ್ನ ಹೆಸರಿದೆ, ಮತ್ತೆ 18 ಟ್ರಸ್ಟಿಗಳ ಹೆಸರಿದೆ, ಮತ್ತೆ ಅದರಲ್ಲಿ ನಮಗೆ ಮಹಾಪೋಷಕರಿದ್ದಾರೆ. ಅಂದರೆ ನಾವು ಯಾಕೆ ಅದನ್ನು ಮೆನ್ಷನ್ ಮಾಡಿದ್ದೀವಿ ನಮ್ಮ ಅಡ್ವರ್ಟೈಸ್ಮೆಂಟ್ ಬ್ರೋಷರಲ್ಲಿ ಅಂತ ಹೇಳಿದರೆ, ಈ ಸಂಘಟನೆ ಒಬ್ಬ ವ್ಯಕ್ತಿಯಿಂದ ನಡೆಯುತ್ತಿರುವಂಥ ಸಂಘಟನೆ ಅಲ್ಲ, ಇದನ್ನು ಸಮಾನ ಮನಸ್ಕರು ಒಂದೇ ಒಳ್ಳೆ ರೀತಿಯ ಚಿಂತನೆ ಮಾಡಿದಂಥ ವ್ಯಕ್ತಿಗಳು ಗ್ರಾಮಸ್ಥರಿದ್ದಾರೆ ಅನ್ನುವಂಥ ಜನಸಾಮಾನ್ಯರಿಗೆ ತಿಳಿಸಬೇಕು. ಯಾಕೆಂದರೆ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗಿಲ್ಲ, ಯಾರು ಸಹ ಗ್ರಾಮಸ್ಥರಾಗಿರ್ಬೋದು ಯಾರು ಸಹ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗಿಲ್ಲ, ಅದರ ಸಂಸ್ಥೆ ಮೇಲೆ ವಿಶ್ವಾಸ ಇಡಬಹುದು. ಜಾಹೀರಾತು ಯಾಕೆ ಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಎಷ್ಟೇ ಒಳ್ಳೆ ಪ್ರಾಡಕ್ಟ್ಗಳು ಇರಬಹುದು, ಇದ್ದ ಪ್ರಾಡಕ್ಟನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡದಿದ್ದರೆ ಅದರ ಔಟ್ಕಮ್ಸ್ ಸಿಗುವುದಿಲ್ಲ. ಈಗ ಉದಾಹರಣೆಗೆ ನಾವು ಹೇಳೋದಿದ್ರೆ, ಈಗಾಗಲೇ ನಮಗೆ ನಮ್ಮ ಶಾಲೆಗೋಸ್ಕರ ಇವನು ಸುಮಾರು 2 lakh rupees ಮೌಲ್ಯದ ಫರ್ನಿಚರ್ಸನ್ನು ನಾವು ಬೈ ಮಾಡಿದ್ದೀವಿ. ಅಷ್ಟು ಫರ್ನಿಚರ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಎಷ್ಟು ಸ್ಟೂಡೆಂಟ್ಸ್ ಬಂದರೂ ನಿಮಗೆ ಒಳ್ಳೆ ರೀತಿ ಕೂತ್ಕೊಳ್ಳುವಂಥ ವ್ಯವಸ್ಥಿತವಾದಂತಹ ಚೇರ್, ಬೆಂಚು, ಡೆಸ್ಕ್ಗಳು ನಮ್ಮಲ್ಲಿ ಇದೆ ಅನ್ನುವಂಥ ತೋರ್ಪಡಿಸಬೇಕು. ಡಿಜಿಟಲ್ ಎಜುಕೇಷನ್ ಸಿಸ್ಟಮ್ ಅನ್ನು ತೋರಿಸ್ತಾ ಇದ್ದೀವಿ, ಡಿಜಿಟಲ್ ಮೋಡ್ ಯಾವ ರೀತಿ ಇರ್ತದೆ ಅನ್ನೋದು ನಾವು ಪ್ರೆಸೆಂಟ್ ಮಾಡಬೇಕು. ಟೀಚರ್ಸ್ಗಳು ನಮ್ಮಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ಪ್ರೆಸೆಂಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಬ್ಲೈಂಡ್ ಆಗಿ ನಾವು ಎಲ್ಲಿಗೆ ಹೋಗಿ ಅಡ್ಮಿಷನ್ ತಗೊಂಡ್ರೆ ಅದು ಇನ್ನು ಪ್ರಯೋಜನ ಆಗೋದಿಲ್ಲ. ಇದನ್ನೆಲ್ಲವನ್ನು ನಮ್ಮಲ್ಲಿ ಇಷ್ಟು ತಯಾರಿ ಮಾಡಿ ಇಷ್ಟು ರೀತಿಯ ಕ್ವಾಲಿಟಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಅಂತ ತೋರ್ಪಡಿಸ್ಲಿಕ್ಕೋಸ್ಕರ ನಾವು ಒಂದು ಒಳ್ಳೆ ರೀತಿಯ ಬ್ರೋಷರ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ವಿ. ಖಂಡಿತವಾಗಿ ನೀವು ಹೇಳಿದ ರೀತಿಯಲ್ಲಿ ಅದೊಂದು ಖಾಸಗಿ ಶಾಲೆಯನ್ನು 20,000 ಫೀಸ್ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡುವ ರೀತಿಯ ಮೆಥಡನ್ನು ನಾವು ಫ್ರೀ ಆಫ್ ಕಾಸ್ಟ್ ಕೊಡುವ ಎಜುಕೇಷನ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಆ ದೃಷ್ಟಿಕೋನದಿಂದ ಆದರೂ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆ ಕಲಿಸ್ಕೊಡ್ಬೇಕು. ಎರಡನೇದು ಇನ್ನೊಂದು ಬಹಳ ಸೂಕ್ಷ್ಮ ಗಮನಿಸಬೇಕಾದ ವಿಚಾರ, ನಮ್ಮಲ್ಲಿ ಒಬ್ರು ಕೋಶಾಧಿಕಾರಿ ಇದ್ದಾರೆ ಮಿಸ್ಟರ್ ಪುರಂದರ್ ಅಂತೇಳಿ, ಅವ್ರು ಯಾವಾಗಲೂ ಹೇಳೋದುಂಟು ಚೈಲ್ಡ್ಹುಡ್ ಡೇಸ್ನ ಬಾಲ್ಯದ ಶಿಕ್ಷಣ ಕಾಸ್ಟ್ ಇಫೆಕ್ಟಿವ್ ಆಗಿರಬೇಕು, ಕಡಿಮೆ ಖರ್ಚಿನಲ್ಲಿ ಆಗಿರಬೇಕು. ನಾವು ಬಾಲ್ಯದಲ್ಲಿ ಶಿಕ್ಷಣಕ್ಕೋಸ್ಕರ ಅತಿ ಹೆಚ್ಚು ಖರ್ಚು ಮಾಡಿದರೆ ಹೈಯರ್ ಎಜುಕೇಷನ್ಗೆ ಆಗುವಾಗ ಹೆತ್ತವರಿಗೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ, ಏತ್ ಕಾಸು ಖರ್ಚು ಮಾಡ್ತಂತ ಆ ರೀತಿಯ ಚಿಂತನೆ ಬರ್ತದೆ. ಅದಕ್ಕೆ ಚಿಕ್ಕ ಪ್ರಾಯದಲ್ಲಿ ಕಡಿಮೆ ಖರ್ಚು ಮಾಡಿ ಒಳ್ಳೆ ಶಿಕ್ಷಣ ಕೊಡಿಸಿದರೆ ಹೈಸ್ಕೂಲಿಗೆ ಆಗುವಾಗ ಪಿ ಯು ಸಿಗೆ ಆಗುವಾಗ ಒಳ್ಳೆ ಹೈ ಕ್ವಾಲಿಟಿ ಬೆಸ್ಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಆ ಸ್ಕೂಲಿಗೆ ಫೀಸ್ ಪೇ ಮಾಡಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ಬೋದು, ಇನ್ ಕೇಸ್ ಆ ಕ್ವಾಲಿಟಿ ಎಜುಕೇಷನ್ ನಮಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಸಿಗದಿದ್ದರೆ. ಯಾಕೆಂತ ಹೇಳಿದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಎಲ್ ಕೆ ಜಿ ಯು ಕೆ ಜಿಗೆ ಸಹ 40,000 50,000 ಫೀಸ್ ಪೇ ಮಾಡುವ ಪರಿಸ್ಥಿತಿಯಲ್ಲಿ ಬಂದಿದ್ದರೆ, ಅದೇ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಅದು ಕಡಿಮೆ ಖರ್ಚಿನಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಆದರೆ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಆ 40,000 ಉಳಿತಾಯ ಮಾಡ್ತಾ ಹೋದರೆ ಹೈಸ್ಕೂಲ್ಗೆ ಆಗುವ ಒಂದು 3-4 lakh rupees ಪೇರೆಂಟ್ಸ್ ಹತ್ರ ದೂರ ಆಗಿರ್ತದೆ. ಅದು ಇತ್ತೀಚೆಗೆ ನಾವು ಒಂದು ಚಿಂತನೆ ಮಾಡಿದ ವಿಚಾರ. ಅದಕ್ಕೋಸ್ಕರ ನಾವು ನಮ್ಮ ಶಾಲೆಗೆ ಸಂಬಂಧಪಟ್ಟ ಒಂದಷ್ಟು ಜಾಹೀರಾತನ್ನು ನಾವು ಮಾಡಿದ್ದೀವಿ, ಅದೊಂದಷ್ಟು ಫಲ ಕೊಡ್ತಾ ಇದೆ.
1: ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆನ್ನುವಂಥ ಕಾಳಜಿಗೆ ನಿಜವಾಗಿಯೂ ಅಭಿನಂದನೆ ಸಲ್ಲಿಸಲೇಬೇಕು. ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಚಿಂತನೆ ಎಲ್ರಿಗೊಂದು ಪ್ರೇರಣೆ ಆಗಲಿ. ಮತ್ತೆ ಎಲ್ಲರೂ ಕೂಡ ಆಯಾಯ ಗ್ರಾಮದಲ್ಲಿ ಆಗಿರ್ಬೋದು ಇಂತಹ ಕನ್ನಡ ಶಾಲೆಗಳನ್ನು ಉಳಿಸುವಂಥದ್ದು, ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಮನಸ್ಸುಗಳು ಇನ್ನಷ್ಟು ಸೃಷ್ಟಿಯಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸೀಮಿತ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್,
2: ಕೇಳುಗರಿಗೆ ಹೇಳುವಂಥದ್ದು ಒಂದೇ, ಮೊದಲನೇದಾಗಿ ನೀವು ಕಲಿತ ಶಾಲೆಯನ್ನು ಇನ್ನೊಮ್ಮೆ ಮರು ನೆನಪು ಮಾಡಿಕೊಳ್ಳಿ. ಅದು ಅಂಗನವಾಡಿಯಿಂದ ಹಿಡಿದು ಗ್ರಾಜ್ಯುಯೇಷನ್ ತನಕ ಏನೆಲ್ಲ ಕಲ್ತಿದ್ದೀರೋ ಆಯಾ ಶಾಲೆಗಳನ್ನು ಮರು ನೆನಪು ಮಾಡ್ಕೊಳ್ಳಿ. ಎಲ್ಲಿ ನಿಮ್ಮ ಸಹಾಯ ಬೇಕಾಗಬಹುದು ಅಥವಾ ನಿಮಗೆ ಎಲ್ಲಿ ನಿಮ್ಮ ಸಹಾಯವನ್ನು ಕೊಡ್ಬೋದು ಅಲ್ಲಿಗೆ ಒಂದು ಸಂಪರ್ಕ ಮಾಡಿ. ಎರಡನೇದಾಗಿ, ಸಾಧ್ಯವಿದ್ದಷ್ಟು ಮಟ್ಟಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಎಲ್ಲ ಪ್ರಯತ್ನಗಳು ಮಾಡಿ. ಯಾಕೆಂತ ಹೇಳಿದರೆ ನಮ್ಮ ಹಿರಿಯರು ಅದನ್ನು ಹೇಗೋ ಅಪ್ರೂವ್ ಮಾಡಿಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಬಂದು ನಮ್ಮ ಊರಿಗೆ ತಲುಪಿಸಿದ್ದಾರೆ. ಇದ್ದ ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಕೇಳುಗರು ಮಾಡಬೇಕು. ಮೂರನೇದಾಗಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮಾಡಿ. ಅದು ಸರ್ಕಾರಿ ಶಾಲೆಯಿಂದಲೇ ಆಗಿರ್ಬೋದು, ಖಾಸಗಿ ಶಾಲೆಯಿಂದ ಆಗಿರ್ಬೋದು, ಅದು ತೊಂದರೆ ಇಲ್ಲ. ಆದರೆ ಮಕ್ಕಳಿಗೆ ಮಾತ್ರ ಎಜುಕೇಷನ್ ಕೊಟ್ಟರೆ ಬಡವನು ಶ್ರೀಮಂತನಾಗ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಮಟ್ಟಿಗೆ ನಾನು ಸರ್ಕಾರಿ ಶಾಲೆಯಿಂದಲೇ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ರು. ಇವತ್ತು ಮಂಗಳೂರಿನಂಥ ಮಹಾನಗರ ಪಾಲಿಕೆಯಲ್ಲಿ ಒಂದು ಸೆಟ್ಲಾಗುವ ತನಕ ಬೆಳೆದಿದ್ದೀನಿ ಅಂತ ಹೇಳಿದರೆ ಅದರ ಹಿಂದೆ ಇರುವಂಥ ಶಕ್ತಿ ಶಿಕ್ಷಣ ಮಾತ್ರ.
1: ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಸಮಾಜದ ಎಲ್ಲರೂ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕೆನ್ನುವಂಥ ಕಳಕಳಿಯನ್ನು ಹೇಳ್ತಾ ಇಷ್ಟು ಹೊತ್ತು ಮಾತಾಡಿದ್ರಿ ಸರ್. ನಮ್ಮ ರೇಡಿಯೋ ನಿನಾದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
2: ಧನ್ಯವಾದಗಳು ಸರ್.
0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
6: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
7: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರಿಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
6: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮಾತಿರಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಪೊಸಪ್ಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮಾತಿರಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
3: ಜ್ಞಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
4: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
3: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಮಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಬಿ ಎಂ ಶ್ರೀ ಅವರಿಂದ ಎಂಥ ರಚನೆ! ಬೆಳಕಿನ ಬಗ್ಗೆ ಕವನ ವಾಚನವಾಗುತ್ತಿದೆಯಲ್ಲ ಅಂತ ಆಶ್ಚರ್ಯಪಡಬೇಡಿ. ನಾನು ಪ್ರತಾಪ್ ಚಂದ್ರ, SDM ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ನಾನು ಈ ದಿನ LED ಬಲ್ಬ್ಗಳು ಇತರೆ ಬಲ್ಬ್ಗಳಿಗಿಂತ ಯಾಕೆ ಉತ್ತಮ ಎಂದು ತಿಳಿಸಲಿಕ್ಕಿದ್ದೇನೆ. ಸುಮಾರು ಅಂದರೆ 2006 ತನಕ ನಾವು ಗಮನಿಸಿದ ಹಾಗೆ ಎಲ್ಲ ಮನೆಗಳಲ್ಲೂ ಗಾಜಿನ ಬುರುಡೆ ಅಂದರೆ ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದೆವು. ನನಗೆ ತಿಳಿದಿರುವ ಹಾಗೆ ಬಲ್ಬ್ ಕೊಳ್ಳುವಾಗ ನಾವು ಹೇಳ್ತಿದ್ದುದು, ಅಣ್ಣ ಒಂದು 40 ವೋಲ್ಟ್ ಬಲ್ಬ್ ಕೊಡಿ ಅಂತ. ಸ್ನೇಹಿತರೆ, ಹಾಗೆ ಹೇಳುವುದು ತಪ್ಪು ಅಂತ ನನಗೆ ಗೊತ್ತಾಗಿದ್ದೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ. ಅದು ವೋಲ್ಟ್ ಅಲ್ಲ, ವ್ಯಾಟ್. ಹೆಚ್ಚು ಹೊತ್ತು ಲೈಟ್ ಉರಿಸಿದರೆ ಹೆಚ್ಚು ಕರೆಂಟ್ ಬಿಲ್ ಬರುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸಾಮಾನ್ಯವಾಗಿ ಬಳಸಿದ ವಿದ್ಯುಚ್ಛಕ್ತಿಯನ್ನು ಯುನಿಟ್ನಲ್ಲಿ ಮಾಪನ ಮಾಡುತ್ತಾರೆ. ಹಾಗಾದರೆ ಒಂದು ಯುನಿಟ್ ಎಂದರೇನು? 1000 ವ್ಯಾಟ್ ಬಲ್ಬ್ ಅಥವಾ 1000 ವ್ಯಾಟ್ನ ವಾಟರ್ ಹೀಟರನ್ನು 1 ಗಂಟೆಗಳ ಕಾಲ ನಿರಂತರವಾಗಿ ಬಳಸಿದರೆ ನಾವು 1 ಯುನಿಟ್ ವಿದ್ಯುತ್ ಬಳಸಿದಂತೆ. ಇವತ್ತು 1 ಯುನಿಟ್ಗೆ 4 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ಬೋದು, ಅದೇನೆಂದರೆ ವ್ಯಾಟ್ ಎಂದರೇನು? ವ್ಯಾಟ್ ಅಂದರೆ ವಿದ್ಯುತ್ ಉಪಕರಣ ಎಷ್ಟು ವಿದ್ಯುಚ್ಛಕ್ತಿ ಬಳಸಿಕೊಳ್ಳುತ್ತದೆ ಅನ್ನೋದನ್ನು ತಿಳಿಸ್ತದೆ. ನೀವು ಸರಿಯಾಗಿ ಗಮನಿಸಿದರೆ ಮಾರುಕಟ್ಟೆಯಲ್ಲಿ ಸಿಗುವ LED ಬಲ್ಬ್ಗಳು ಕಡಿಮೆ ವ್ಯಾಟೇಜ್ ಆಗಿರುತ್ತದೆ. ಗೃಹ ಬಳಕೆಗೆ ಆದಲ್ಲಿ ನಾವು 6 ವ್ಯಾಟ್, 9 ವ್ಯಾಟ್, 12 ವ್ಯಾಟ್, 16 ವ್ಯಾಟ್ ಬಲ್ಬ್ಗಳನ್ನು ಕೊಳ್ಳಬಹುದು. ಈ ವ್ಯಾಟ್ ಮತ್ತು ಯುನಿಟ್ ಲೆಕ್ಕವನ್ನು ಈ ರೀತಿ ವಿವರಿಸಬಹುದು. ಉದಾಹರಣೆಗೆ ನಿಮ್ಮಲ್ಲಿ 2 ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳಿವೆ ಅಂದ್ಕೊಳ್ಳಿ. ಇಲ್ಲಿ ಇನ್ಕ್ಯಾಂಡಿಸೆಂಟ್ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಗಾಜಿನ ಬುರುಡೆ ಬಲ್ಬ್ಗಳನ್ನು ಉಪಯೋಗಿಸ್ತಿದ್ದೇವೆ, ಅದನ್ನೇ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅನ್ನೋದು. 1 40 ವ್ಯಾಟ್, ಮತ್ತೊಂದು 60 ವ್ಯಾಟ್. ಇದರಲ್ಲಿ ಹೆಚ್ಚು ವ್ಯಾಟೇಜ್ ಇರುವ ಬಲ್ಬ್ 60 ವ್ಯಾಟ್. ಇದು ಹೆಚ್ಚು ಬೆಳಕನ್ನು ನೀಡುತ್ತದೆ, ಆದರೆ ಹೆಚ್ಚು ಕರೆಂಟನ್ನು ಬಳಸಿಕೊಳ್ಳುತ್ತದೆ. ಇದೇ 60 ವ್ಯಾಟ್ ಬಲ್ಬನ್ನು 17 ಗಂಟೆಗಳ ಕಾಲ ಉರಿಸಿದರೆ 1000 ವ್ಯಾಟ್ ಅಥವಾ 1 ಯುನಿಟ್ ವಿದ್ಯುಚ್ಛಕ್ತಿ ಖರ್ಚಾಗುತ್ತದೆ. ಅದೇ 40 ವ್ಯಾಟ್ ಬಲ್ಬನ್ನು ಉಪಯೋಗಿಸಿದರೆ 1 ಯುನಿಟ್ ವಿದ್ಯುಚ್ಛಕ್ತಿಯಲ್ಲಿ 25 ಗಂಟೆಗಳ ಕಾಲ ಬಲ್ಬನ್ನು ಉರಿಸ್ಬೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಕಡಿಮೆ ವ್ಯಾಟೇಜ್ ಬಲ್ಬ್ ಉರಿಸಿದರೆ ಕಡಿಮೆ ಕರೆಂಟ್ ಬಿಲ್. ಬಂಧುಗಳೇ, ನೀವು ಗಮನಿಸಿರ್ಬೋದು ಸಾಮಾನ್ಯ ಬಲ್ಬನ್ನು ಹೆಚ್ಚು ಹೊತ್ತು ಬಳಸಿದರೆ ಬಲ್ಬ್ ತುಂಬ ಬಿಸಿಯಾಗುತ್ತದೆ. ಅಂದರೆ ಒಂದಿಷ್ಟು ವಿದ್ಯುತ್ ಬಲ್ಬನ್ನು ಬಿಸಿಯಾಗಿಸುವುದರಲ್ಲೇ ಪೋಲಾಗುತ್ತದೆ. ಆದರೆ LED ಬಲ್ಬಲ್ಲಿ ಹಾಗೆ ಆಗುವುದಿಲ್ಲ. ಎಲ್ಲ ವಿದ್ಯುತ್ ಬೆಳಕು ನೀಡುವುದರಲ್ಲೇ ಉಪಯೋಗವಾಗುತ್ತದೆ. ಆದ್ದರಿಂದ LED ಬಲ್ಬ್ ಕಡಿಮೆ ವ್ಯಾಟೇಜ್ ಆದರೂ ಹೆಚ್ಚು ಬೆಳಕು ನೀಡುತ್ತದೆ. ಸಾಮಾನ್ಯ ಬಲ್ಬ್ಗಳಿಗೆ ಹೋಲಿಸಿದರೆ LED ಬಲ್ಬ್ ಬಾಳಿಕೆ ಹೆಚ್ಚು. ಸಾಮಾನ್ಯ ಬಲ್ಬ್ 2-4 ವರ್ಷ ಬಾಳಿಕೆ ಬಂದರೆ LED ಬಲ್ಬ್ ಸುಮಾರು 10-12 ವರ್ಷ ಬಾಳಿಕೆ ಬರುತ್ತದೆ ಎಂದು ತಯಾರಕರು ಹೇಳ್ಕೊಳ್ತಾರೆ. ಕೆಲವು ಸಾರಿ ನೀವು ಮನೆಗಳಲ್ಲಿ ಗಮನಿಸಿರಬಹುದು, ಬಲ್ಬ್ ಡಿಮ್ ಆಗಿ ಉರಿಯುತ್ತಿರುತ್ತದೆ. ಆಗ ಅಪ್ಪನೋ ಅಮ್ಮನೋ ಹೇಳುತ್ತಾರೆ ವೋಲ್ಟೇಜ್ ಕಡಿಮೆ ಬರ್ತಿರಬೇಕು ಅಂತ. ನಿಜ, ಸಾಮಾನ್ಯ ಬಲ್ಬ್ಗಳಲ್ಲಿ ವೋಲ್ಟೇಜ್ ವ್ಯತ್ಯಾಸವನ್ನು ಸಲೀಸಾಗಿ ಗಮನಿಸಬಹುದು. ಆದರೆ LED ಬಲ್ಬ್ಗಳು ಕಡಿಮೆ ವೋಲ್ಟೇಜ್ ಇದ್ದರೂ ಸರಿಯಾದ ಬೆಳಕು ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಇನ್ನೊಂದು ರೀತಿಯ ಬಲ್ಬ್ ಸಿಗುತ್ತದೆ, CFL ಅಂತ ಅದರ ಹೆಸರು. CFL ಬಲ್ಬ್ಗಳನ್ನು ತಯಾರಿಸುವಾಗ ಪಾದರಸವನ್ನು ಉಪಯೋಗಿಸುತ್ತಾರೆ. CFL ಬಲ್ಬ್ಗಳನ್ನು ಹೆಚ್ಚು ಉಪಯೋಗಿಸಿದರೆ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಅನ್ನುವುದು ತಜ್ಞರ ಅಭಿಪ್ರಾಯ. LED ಬಲ್ಬ್ಗಳಲ್ಲಿ ಇಂತಹ ಯಾವುದೇ ತೊಂದರೆ ಇಲ್ಲ. LED ಬಲ್ಬ್ಗಳನ್ನು ಬಳಸಿದರೆ ಕರೆಂಟ್ ಬಿಲ್ ಕಡಿಮೆ ಬರುತ್ತದೆ, ಹೆಚ್ಚಿನ ಬೆಳಕು ಸಿಕ್ಕುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ 1 LED ಬಲ್ಬ್ನ ಬೆಲೆ ಸುಮಾರು 80-100 ರೂಪಾಯಿ ಇದೆ. ಇಲ್ಲಿ ಒಂದು ಸಲಹೆ ಏನೆಂದರೆ,
ಬೀದಿ ಬದಿಯಲ್ಲಿ ಮಾರಾಟವಾಗುವ ಎಲ್ಇಡಿ ಬಲ್ಬ್ಗಳನ್ನು ಖರೀದಿಸಬೇಡಿ. ಅಂಗಡಿಗಳಲ್ಲಿ ಕಂಪನಿಯ ಬಲ್ಬ್ಗಳನ್ನು ಕೊಂಡ್ರೆ 1-2 ವರ್ಷ ವ್ಯಾರಂಟಿ ಸಿಗುತ್ತದೆ. ಬಂಧುಗಳೇ, ನೀವು ಗಮನಿಸಿರಬಹುದು, ಎಲ್ಲ ಕಡೆಗಳಲ್ಲೂ ಎಲ್ಇಡಿ ಬಲ್ಬ್ಗಳನ್ನೇ ಉಪಯೋಗಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕೇವಲ ಎಲ್ಇಡಿ ಬಲ್ಬ್ಗಳೇ ಮಾರಾಟವಾದರೆ ಅಚ್ಚರಿ ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತಿಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಚಾ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: या गीता सवें आईचिये कार्यक्रम संपयता मुकल्या कोंगनीनाथ कार्यक्रमान मेळता परत एक पटी देव बरे करूं। येदोळवरेक कोंगनी पदा कोंगनीनाथ कार्यक्रम आयकून आसल्यात आयकून रावात रेडिओ निनाद 90.4 FM हे जनमनाचे नाद तरंग।
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
1: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
5: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್.
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಮಾತರಗ್ಲಾ, ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನು ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
4: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ.

ಮಾತ್ರಿಗಿದೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತನ್ನನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾಣೆ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಸುಪ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಕೊಟ್ಟು ಈ ಕಡಲಿಡು ಮೋಕೆ ದಿಂಜಿ ನಿನ್ನೊಡಲು ಮುತ್ತು ಈ ಕಡಲಿಡು ದೇಶ ಕಾಪುಗಾದು ಜೀವ ತೊರ್ನವೋ ಬೀರಕೇನ
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ಮ ಛತ್ರಿ ಕಳೆದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ಮ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಜನರಲ್ ಮೆಡಿಸಿನ್ ವಿಭಾಗದ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅಶ್ವಿತ್ ಬಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಬಗ್ಗೆ ಎಲ್ಲ ಆಗಾಗ ಮಾತಾಡ್ತಾ ಇರ್ತಾರೆ, ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆರಂಭದಲ್ಲಿ ನಮ್ಮ ಕೆಳಗರಿಗೆ ಮಾಹಿತಿ ಕೊಡ್ತೀರಾ?
1: ಸೊ ಈಗ ಡಯಾಬಿಟೀಸ್ ಅಂತ ಹೇಳಿದ್ರಿ ನೀವು, ಡಯಾಬಿಟೀಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ನಾವು ಅದಕ್ಕೆ ಅನುವಾದ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ. ಸೊ ಎಲ್ರಿಗೆ ಈಗ ಒಂದು ಡಯಾಬಿಟೀಸ್ ಅಂತ ಹೇಳಿದ್ರೆ ಸಕ್ಕರೆ ಅಪ್ಪ ಶುಗರ್ ಜಾಸ್ತಿ ಇತ್ತು ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅಂತ. ಹೌದು, ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಶುಗರ್ ಲೆವೆಲ್ 126 ಮೇಲೆ ಇದ್ರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಕೆಟಗರೈಸ್ ಮಾಡ್ತೇವೆ ನಾವು. ಸೊ ಬಟ್ ಡಯಾಬಿಟೀಸ್ ಅಂದ್ರೆ ಈಗ 126 ಮೇಲಿದ್ದವರೆಲ್ಲ ಸಕ್ಕರೆ ಕಾಯಿಲೆಯ, ಅದು ಒಂದೇ ತರದ್ದು ಅಂತ ಅಲ್ಲ. ಅದು ನಿಮ್ಗೆ ಹೌದು, ಎಲ್ಲಾ ತರದ ಸಕ್ಕರೆ ಕಾಯಿಲೆಗಳಲ್ಲಿ ಸಹ ಶುಗರ್ ಜಾಸ್ತಿ ಇರ್ತದೆ, ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಬೇರೆ ವಿಧ ಇರ್ತದೆ. ಈಗ ನಮ್ಮಲ್ಲಿ ನೀವು ಯೂಶ್ವಲಿ ಈಗ ವಯೋಸಹಜ, ಈಗ ನಿಮ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳಿರ್ಬೋದು ನೀವು ಎಷ್ಟೋ ಜನ ಟೈಪ್ ಇದೆ ಅಂತ ಹೇಳ್ತಾರೆ, ನಮ್ಗೆ ಶುಗರ್ ಇದೆ, ಬಿಪಿ ಇದೆ ಅಂತ ಹೇಳ್ತಾರೆ. ಸೊ ನಾವು ಆತರ ನೋಡಿದಾಗ ಅದು ಯೂಶ್ವಲಿ ಟೈಪ್ 2 ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಟೈಪ್ 2 ಅವರನ್ನು ನೋಡಿದಾಗ ಒಂದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಬೊಜ್ಜುತನ ಇರ್ತದೆ, ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುವಂತದ್ದು, ಹಾಗೆ ಅವರಲ್ಲಿ ಬೇಸಿಕಲಿ ಎಂತ ಹೇಳ್ತಾರೆ ನಿಮಗೆ ಒಬೆಸಿಟಿ ರಿಲೇಟೆಡ್, ಅಂದ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂತದ್ದು ಟೈಪ್ 2. ಅದೇ ತರ ಟೈಪ್ 1 ಅಂತ ಇದೆ. ಟೈಪ್ 1 ಅಂತ ಹೇಳಿದ್ರೆ ನೀವು ಯಾವ ವಯಸ್ಸಲ್ಲಿ ಸಹ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅದು ಕಂಡು ಬರುವಂತದ್ದು ನಿಮಗೆ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ನಿಮಗೆ 12 ನಂತರ ಒಂದು 20 ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಟೈಪ್ 1 ಡಯಾಬಿಟೀಸ್ ಅಂತ ಹೇಳಿದ್ರೆ. ಸೊ ಟೈಪ್ 1 ಅಂತ ಹೇಳಿದ್ರೆ ನಿಮ್ಮ ಟೈಪ್ 2 ಕಿಂತ ತುಂಬಾನೇ ಬೇರೆ ತರ ಅದು. ಈಗ ಟೈಪ್ 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಉತ್ಪತ್ತಿ ಇರುವುದಿಲ್ಲ, ಅವರಲ್ಲಿ ಉತ್ಪತ್ತಿ ಇಲ್ಲದ ಕಾರಣ ಇನ್ಸುಲಿನ್ ಅಲ್ಲಿ ಅವರಿಗೆ ನೀವು ಯಾವುದೇ ತರದ ಮಾತ್ರೆ ಕೊಟ್ಟರೆ ಸಹ ಅವರಿಗೆ ನಾಟುದಿಲ್ಲ ಅದು, ಅಂದ್ರೆ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುವುದಿಲ್ಲ. ಈಗ ನಿಮಗೆ ಟೈಪ್ 2 ಅಲ್ಲಿ, ಟೈಪ್ 2 ಅಲ್ಲಿ ಆದ್ರೆ ಮಾತ್ರೆ ಕೊಟ್ಟರೆ ಯಾಕೆ ರೆಸ್ಪಾನ್ಸ್ ಬರ್ತದೆ ಅಂತ, ಶುಗರ್ ಲೆವೆಲ್ಸ್ ಕಮ್ಮಿ ಬರ್ತದೆ ಅಂತ ಹೇಳಿದ್ರೆ ಆ ಪೇಷಂಟ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರ್ತದೆ, ಕೆಲವು ಸರ್ತಿ ಜಾಸ್ತಿ ಉತ್ಪತ್ತಿ ಇರ್ತದೆ ಆ ಪೇಷಂಟ್ ಅಲ್ಲಿ, ಆದ್ರೆ ಬಾಡಿ ಆ ಇನ್ಸುಲಿನ್ ರೆಸ್ಪಾನ್ಸ್ ಅಡಿಕ್ವೇಟ್ ಅಂದ್ರೆ ಬೇಕಾದ ತರ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮಾತ್ರೆ ಕೊಟ್ಟು ಬಾಡಿಯನ್ನು ಸ್ವಲ್ಪ ಇನ್ಸುಲಿನ್ ಗೆ ಸೆನ್ಸಿಟಿವ್ ಮಾಡುವಂತದ್ದು ಮಾಡಿಬಿಟ್ಟು ನಿಮಗೆ ಶುಗರ್ ಲೆವೆಲ್ಸ್ ಅನ್ನು ಕಮ್ಮಿ ತರುವಂತದ್ದು. ಸೊ ಅಲ್ಲಿ ರೋಗ ಪ್ರಕ್ರಿಯೆಯೇ ಬೇರೆ ತರ ಇರ್ತದೆ ಟೈಪ್ 1 ಅಥವಾ ಟೈಪ್ 2. ಅದೇ ಟೈಪ್ 1 ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಒಂದೇ, ಇನ್ಸುಲಿನ್ ಕೊಡುವಂತದ್ದು, ಅದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಮದ್ದಿಲ್ಲ ಟೈಪ್ 1 ಅಲ್ಲಿ ಆತರ. ಸೊ ಇದು ಬೇಸಿಕ್ ಆಗಿ ನಾನು ಹೇಳಿರುವಂತದ್ದು ಟೈಪ್ 1 ಅಂದ್ರೆ ಏನು, ಟೈಪ್ 2 ಅಂದ್ರೆ ಎರಡು ಸಕ್ಕರೆ ಕಾಯಿಲೆ ಹೌದು, ಬಟ್ ಬಾರಿ ಬೇರೆ ತರ, ಎರಡರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಅದರಲ್ಲಿ 1.5 ಅಂತ ಬರ್ತದೆ. 1.5 ಅಂದ್ರೆ ನಿಮ್ದು ಒಂದ್ ಕಡೆಯೂ ಅಲ್ಲ ಟೂ ಕಡೆಯೂ ಅಲ್ಲ, ಅಂದ್ರೆ ಟೈಪ್ 1.5 ಅಲ್ಲಿ ಸಹ ಕೆಲವು ಕಡೆ ಹೇಗಿರ್ತದೆ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಇದ್ದು ಕ್ರಮೇಣ ಆನಂತರ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ಅವರಲ್ಲಿ ಸಹ ಹೋಗ್ತಾ ಹೋಗ್ತಾ ಇನ್ಸುಲಿನೇ ಬೇಕಾಗಿ ಬರ್ತದೆ 1.5 ಅಲ್ಲಿ, ಅಥವಾ ಲಾಡ ಅಂತ ಹೇಳ್ತೇವೆ ನಾವು, ಲೇಟೆಂಟ್ ಆಟೋಇಮ್ಯೂನ್ ಡಿಸೀಸ್ ಆಫ್ ಅಡಲ್ಟ್. ಅಂದ್ರೆ ಆಟೋಇಮ್ಯೂನ್ ಅಂದ್ರೆ ನಮ್ಮ ಶರೀರದ ಕೆಲವು ಪ್ರಕ್ರಿಯೆಗಳಿಂದಲೇ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂತ ಕಣಗಳು ನಾಶ ಆಗಿ ಇದಾಗಿರುವಂತದ್ದು ಅಂತ ಹೇಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿ ಸಕ್ಕರೆ ಕಾಯಿಲೆ ಬಂದಿರುವಂತದ್ದು ಆತರ. ಸೊ ಇದು 1.5, 1, 2. ಅದು ಬಿಟ್ಟು ಸಹ ಬೇರೆ ಕ್ಯಾಟಗರಿ ಮೋದಿ ಅಂತ ಹೇಳ್ತೇವೆ, ಅಂದ್ರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್. ಅದು ಕೆಲವು ಅದರಲ್ಲಿ ಜೆನೆಟಿಕ್ ವೇರಿಯಂಟ್ಸ್ ಗಳು, ಅಂದ್ರೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಕಂಡು ಬರ್ತದೆ, ಮಾತ್ರೆಗೆ ರೆಸ್ಪಾನ್ಸ್ ಆಗಿರುವಂತ ಸಕ್ಕರೆ ಕಾಯಿಲೆ. ಸೊ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ರೆ ನೀವು ಆ ತಜ್ಞ ವೈದ್ಯರಲ್ಲಿ ಹೋಗಿ ನಿಮಗೆ ಯಾವ ತರದ ಸಕ್ಕರೆ ಕಾಯಿಲೆ ಅಂತ ಫಸ್ಟ್ ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನ್ ಹೇಳ್ತದೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರು ತುಂಬಾ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡ್ಬೋದು ಟ್ರೀಟ್ಮೆಂಟ್, ಇದು ಮಾಡ್ಬೋದು, ಇನ್ಸುಲಿನ್ ಬೇಡ ಇತ್ತು, ಮಾತ್ರೆ ಸಾಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ರೋಗ ಪ್ರಕ್ರಿಯೆ ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಶುಗರ್ ಅಲ್ಲಿ. ಸೊ ನಾವು ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಟೆಸ್ಟ್ ಮಾಡಿಸಿಕೊಂಡು ಅದು ಯಾವ ತರದ ಶುಗರ್ ಅಂತ ನಮಗೆ ದೃಢ ಆದ್ಮೇಲೆ ನಾವು ಅದಕ್ಕೆ ವೈದ್ಯರು ಹೇಳಿದಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಆ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಿಲ್ಲಿಸಿದ್ರೆ ಅದರದೇ ಆದ ಕಾಂಪ್ಲಿಕೇಶನ್ ನಾನು ಮುಂದೆ ಹೇಳ್ತೇನೆ ಏನಾಗ್ತದೆ ಶುಗರ್ಗೆ ಕಂಟ್ರೋಲ್ ಮಾಡದಿದ್ರೆ, ಅದನ್ನು ನಿಲ್ಲಿಸಿದ್ರೆ ಅದರ ತುಂಬಾ ಮಂದಿಗೆ ಅದರ ಅವೇರ್ನೆಸ್ ಇಲ್ಲ, ಬಟ್ ಅದ್ರದ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾನು ನಿಮ್ಗೆ ಓವರ್ ವ್ಯೂ ಆಗಿ ಒಂದು ಶುಗರ್ ಅಂದ್ರೆ ಎಂತ, ಅದರಲ್ಲಿ ಯಾವ ಟೈಪ್ಸ್ ಇದೆ, ಒಂದು 126 ಕಿಂತ ಫಾಸ್ಟಿಂಗ್ ಲೆವೆಲ್ ಮೇಲೆ ಇದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಕರೆಯುವಂಥದ್ದು. ಸೊ ಅದರಲ್ಲಿ ಮತ್ತೆ ಸಹ ಟೈಪ್ 1 ಬೇರೆ, ಟೈಪ್ 2 ಬೇರೆ, ಈಗ ನಿಮ್ಗೆ ತಿಳಿಸಿದ್ದೇನೆ ನಾನು. ಸೊ ಈಗ ಟೈಪ್ 1 ಅಂತ ಹೇಳಿದ್ರೆ ನಿಮಗೆ ಸಣ್ಣ ವಯಸ್ಸಲ್ಲಿ ನಾನು ಹೇಳಿದಾಗೆ ಉತ್ಪತ್ತಿ ಇಲ್ಲ. ಈಗ ಟೈಪ್ 2 ಇದ್ದದ್ರಲ್ಲಿ ಸ್ವಲ್ಪ ಹೇಗೆ ಹೇಳ್ತಾರೆ ಟೈಪ್ 1 ಕಿಂತ ಸ್ವಲ್ಪ ಯಾಕೆ ಅದು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಮ ಟೈಪ್ 2 ಶುಗರ್ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾಗುವಷ್ಟರಲ್ಲಿ ತುಂಬಾ ಬಾಡಿಗೆ ಆಲ್ರೆಡಿ ಸಮಸ್ಯೆಗಳಾಗಿರ್ತದೆ. ಅದರ ಪ್ರಕ್ರಿಯೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಪ್ರೋಸೆಸ್ ಬಂದಿರೋದು ಅದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ವರ್ಷಗಟ್ಟಲೆ ಇದ್ದು ಒಂದು ತುಂಬಾ ವರ್ಷ ಆದ ಮೇಲೆ ಮತ್ತೆ ಶುಗರ್ ಲೆವೆಲ್ ಮೇಲೆ ಹೋಗುವಂತದ್ದು. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರ್ತದೆ ಆ ಪ್ರೋಸೆಸ್ ಹಿಂದೆ ಶರೀರದಲ್ಲಿ ತುಂಬಾ ಕ್ರಮೇಣವಾಗಿ ಡ್ಯಾಮೇಜ್ ಆಗಿರ್ತದೆ. ಸೊ ಟೈಪ್ ಟೂ ಅಲ್ಲಿ ನೀವು ಶುಗರ್ ಮತ್ತೆ ಫ್ಯೂಚರ್ ಅಲ್ಲಿ ಕಂಟ್ರೋಲ್ ಮಾಡಿ ಕೆಲವು ಏನಾದ್ರೂ ಕಾಂಪ್ಲಿಕೇಶನ್ಸ್ ಅನ್ನು ತಪ್ಪಿಸಬಹುದು, ಬಟ್ ಸ್ಟಿಲ್ ಟೈಪ್ ಟೂ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಟ್ರೀಟ್ಮೆಂಟ್, ಒಂದು ಬಂದ ಮೇಲೆ ಒಂದು ಆಲ್ವೇಸ್ ದೇರ್ ಇಸ್ ಎ ರಿಸ್ಕ್ ಆಫ್ ಸ್ಟ್ರೋಕ್ ಅಥವಾ ಹೃದಯಾಘಾತ ಆಗುವಂತದ್ದು, ಪಕ್ಷವಾತ, ಮತ್ತೆ ನಿಮ್ಗೆ ಗ್ಯಾಂಗ್ರೀನ್ ಆಗುವಂತದ್ದು, ಆ ರಿಸ್ಕ್ಸ್ ಎಲ್ಲ ಯೂಶಲಿ ಇದ್ದೇ ಇರ್ತದೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಪ್ರಕ್ರಿಯೆ ತುಂಬಾ ಟೈಮ್ ಅವರ ಶರೀರದಲ್ಲಿ ಆಗಿ ನಂತರ ಅದು ಟೈಪ್ ಟೂ ಆಗಿ ಮಾರ್ಪಟ್ಟಿರ್ತದೆ. ಹಾಗೆ ಇದು ಇನ್ ಜನರಲ್ ನಾನು ನಿಮಗೆ ಒಂದು ಓವರ್ ವ್ಯೂ ಶುಗರ್ ಬಗ್ಗೆ ಹೇಳಿರುವಂತದ್ದು.
0: ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಉಂಟು ಅಂತೇಳಿ ಪ್ರಾಥಮಿಕವಾಗಿ ಬರುವಂತಹ ಲಕ್ಷಣಗಳು ಏನೆಲ್ಲ ಇರ್ತದೆ?
1: ಕೆಲವರಿಗೆ ಅಂತೂ ಸಿಂಪ್ಟಮ್ಸ್ ಇರುವುದಿಲ್ಲ ಆಕ್ಚುಲಿ, ಅದಕ್ಕೋಸ್ಕರ ನಾವು ರುಟೀನ್ ಆಗಿ ಅವರಿಗೆ ಒಂದು ಆರಾರು ತಿಂಗಳಿಗೊಮ್ಮೆ ಆದ್ರೂ ಶುಗರ್ ಅದೆಲ್ಲ ರುಟೀನ್ ಎಲ್ಲ ಚೆಕಪ್ ಮಾಡಿದಾಗ ಏನಾದ್ರೂ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದು ನಮಗೆ ಒಂದು ಅಂದಾಜು. ಈಗ ನಾನು 126 ಮೇಲೆ ಅಂತ ಹೇಳಿದೆ, ಅದು ಶುಗರ್ ಇದೆ, ಬಟ್ 110, 115, 120 ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಇವಾಲ್ವ್ ಆಗ್ತಾ ಇದೆ, ಮೆಟಬಾಲಿಕ್ ಡಿಸೀಸ್ ಇವಾಲ್ವ್ ಆಗಿ ಫ್ಯೂಚರ್ ಅಲ್ಲಿ ಶುಗರ್ ಬರ್ಬೋದು. ಆತರ ಇರುವವರಿಗೆ ನೀವು ಇಯರ್ಲಿ ಇದು ಮಾಡಿದಾಗ ನಾವು ಅವಾಗಲೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಡಿಲೇ ಮಾಡಬಹುದು, ಈ ಪ್ರೊಸೆಸ್ ಏನಿದೆ ಶುಗರ್ ಬರುವಂತದ್ದು ಅದನ್ನು ಡಿಲೇ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಇಸ್ ರುಟೀನ್ ಚೆಕಪ್, ಬಿಕಾಸ್ ಎಲ್ಲರಲ್ಲಿ ಸಿಂಪ್ಟಮ್ಸ್ ಕಂಡು ಬರುವುದಿಲ್ಲ. ಬಟ್ ಕಂಡು ಬರುವಲ್ಲಿ ಯಾವ ತರ ರೋಗ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ, ಒಂದು ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತುಂಬಾ ನೀರು ಕುಡಿತಿರ್ತಾರೆ, ಅಥವಾ ಮುಂಚೆ ಒಂದು ಫುಡ್ ಎಪಟೈಟ್ ಅಥವಾ ಇಷ್ಟು ಹಸಿವು ಇರ್ತದೆ, ಬಟ್ ಈಗ ಸ್ವಲ್ಪ ಜಾಸ್ತಿ ಹಸಿವಾಗ್ತಿದೆ, ಫುಡ್ ಇಂಟೇಕ್ ಮುಂಚಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆ ತರ. ಮತ್ತೆ ತುಂಬಾ ಜಾಸ್ತಿ ರಾತ್ರಿ ಪದೇ ಪದೇ ಎದ್ದು ಮೂತ್ರ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡ್ಲಿಕ್ಕೆ, ಅಂದ್ರೆ ಜಾಸ್ತಿ ಯೂರಿನ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಅಂತಿರುವಾಗ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಿರುವ ಕಾರಣ ಮೂತ್ರ ಸಹ ಜಾಸ್ತಿ ಹೋಗ್ತದೆ. ಸೊ ಅದರಿಂದ ಜಾಸ್ತಿ ಮೂತ್ರ ಬಂದಾಗೆ ಆಗ್ತದೆ. ಮತ್ತೆ ಸುಸ್ತು ಅಷ್ಟು ಲವಲವಿಕೆ ಇರುವುದಿಲ್ಲ, ಒಂದು ನಿಮಗೆ ಬಳಲಿಕೆ ಇರ್ತದೆ, ಒಂದು ಎನರ್ಜೆಟಿಕ್ ಆಗಿದ್ದವರು ಒಂದು ರುಟೀನ್ ಕೆಲಸದಲ್ಲಿ ಅಷ್ಟು ಬೆಳಿಗ್ಗೆ ಎದ್ದು ಅಯ್ಯೋ ಅಷ್ಟು ಹೋಗ್ಬೇಕಾ ಅನ್ನೋ ತರ ಒಂದು ಬಳಲಿಕೆ, ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಸ್ಲೋಲಿ, ಬಿಕಾಸ್ ಸುಸ್ತಾಗ್ತದೆ ಅವರಿಗೆ. ಮತ್ತೆ ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ, ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗಾಯ ಆದ ಗಾಯ ಗುಣ ಆಗದಿರುವಂಥದ್ದು, ಮತ್ತೆ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ಸ್, ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಆ ಥರ ಇದ್ದಾಗ ಒಂದು ತಜ್ಞ ವೈದ್ಯರಲ್ಲಿ ಭೇಟಿಯಾದಾಗ ನಿಮಗೆ ಒಂದು ರುಟೀನ್ ಚೆಕಪ್ ಮಾಡುವಾಗ ಯೂಶಲಿ ಕಂಡು ಬರ್ತದೆ ಈ ತರ ಶುಗರ್ ಇದೆಯೋ ಅಂತ, ಆ ತರ ಡಯಾಗ್ನೋಸಿಸ್ ಆಗುವಂತದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರೂ ಈ ತರ ಸುಸ್ತು ಅಥವಾ ಈಗ ನಾನು ಏನೇನು ಲಕ್ಷಣ ಹೇಳಿದೆ ಅಥವಾ ರುಟೀನ್ ಚೆಕಪ್ ಮಾಡುವಾಗ ಈಗ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗಿ ಬರ್ತದೆ, ಹಾ ಈಗ ಇವರಿಗೆ ಶುಗರ್ಗೆ ಹೋಗುವ ಅಂದರೆ ಇದರೆ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಡಯಾಬಿಟಿಸ್ ಬಂದಿದೆ ಅಂತ ಒಂದು ದೃಢ ಆಗಿಬಿಡ್ತದೆ.
0: ಈಗ ಸಾಮಾನ್ಯವಾಗಿ ಸುಸ್ತು ಅಥವಾ ಬೇರೆ ರೀತಿಯಾದಂತಹ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂಥದ್ದು ಕೆಲವು ಸಮಯದಲ್ಲಿ ಇದ್ದೇ ಇರ್ತದೆ ರುಟೀನ್ ಅಲ್ಲಿ, ಆದ್ರೆ ಅದು ಅತಿ ಹೆಚ್ಚು ಅಂತ ಆದಾಗ ಜನರು ಭಯ ಪಡೆದೇ ಒಂದು ಟೆಸ್ಟ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಸಲಹೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಈ ಸಕ್ಕರೆ ಕಾಯಿಲೆಯ ಬಗ್ಗೆ, ಜನಸಾಮಾನ್ಯರು ಮಾತಾಡುವಂಥದ್ದು ಸಿಹಿ ತಿನ್ನಬಾರದು ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ.
1: ಸೊ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಕ್ಕರೆ ಕಾಯಿಲೆಯಲ್ಲಿ ಹೌದು ಸಿಹಿ ವಸ್ತು ತಿಂದ್ರೆ ಜಾಸ್ತಿ ಇದಾಗ್ತದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸಕ್ಕರೆ ಹಾಕದೆ ಚಾ ಕಾಫಿ ಕುಡಿದ್ರೆ ಕುಡಿಯೋದಿದ್ರೆ ಸಾಕು ಅಂತ, ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ರೈಸ್ ತಿಂತೀರಿ ಅದು ಸಿಹಿ ಪದಾರ್ಥ ಅಲ್ಲ, ಬಟ್ ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ಈ ನಮ್ಮ ಭಾರತವನ್ನು ನಾವು ಡಯಾಬಿಟಿ ಕ್ಯಾಪಿಟಲ್ ಅಂತ ಕರಿತೇವೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಶುಗರಿನ ಪೇಷಂಟ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಗುವ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಡಯಾಬಿಟಿ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆ ಅಷ್ಟು ಜಾಸ್ತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ಕೊಳ್ತೇವೆ. ಈಗ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ನಮಗೆ ರೈಸ್, ನಿಮಗೆ ಮಧ್ಯಾಹ್ನ ರಾತ್ರಿ ಕೆಲವು ಸಲ ಕೆಲವೊಬ್ರು ಬೆಳಿಗ್ಗೆ ಸಹ ರೈಸ್ ಐಟಮ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಫುಡ್ ಇರಲಿ ತುಂಬಾ ಜಾಸ್ತಿ ತಗೊಳ್ಳುವ ನಮಗೆ ಒಂದು ಸಣ್ಣ ವಯಸ್ಸಿನ ಅಭ್ಯಾಸ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಶರೀರದಲ್ಲಿ. ಸೊ ಫ್ಯಾಟ್ ಆಗಿ ಕನ್ವರ್ಟ್ ಆದಾಗ ಬೊಜ್ಜು ನಮ್ಮ ಹೊಟ್ಟೆ ಸೊಂಟದ ಸುತ್ತ ತುಂಬಿಕೊಳ್ತದೆ. ಸೊ ಆ ಬೊಜ್ಜಿಂದನೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುವಂತದ್ದು, ಅಂದ್ರೆ ಅದು ಜಾಸ್ತಿ ಆದಾಗ ಇನ್ಸುಲಿನ್ ಬಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡದಿರುವಂತದ್ದಾಗ್ತದೆ. ಸೊ ಆ ಪ್ರೊಸೆಸ್ ಓವರ್ ಇಯರ್ಸ್ ಕಂಟಿನ್ಯೂ ಆಗಿ ಆಗಿ ಆಗಿ ಅವರಿಗೆ ಶುಗರ್ ಬರುವಂತದ್ದು. ಸೊ ಶುಗರ್ ಪೇಷಂಟ್ಸ್ ಸಿಹಿ, ಎಸ್ ಹೌದು, ಸಿಹಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮ್ಯಾಕ್ಸಿಮಮ್, ಅದರ ಜೊತೆ ಕಾರ್ಬೋಹೈಡ್ರೇಟ್ ಅನ್ನು ಕಮ್ಮಿ ಮಾಡಿ ಆದಷ್ಟು ಪ್ರೋಟೀನ್ ರಿಚ್ ಡಯಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಬಿಕಾಸ್ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ ತಕ್ಷಣ ನಾವು ನಮ್ಮ ಪೇಷಂಟ್ಸ್ ಅಲ್ಲಿ ಇದು ಇಂಪ್ರೂವ್ ಆಗುದನ್ನು ಒಬ್ಸರ್ವ್ ಮಾಡ್ತೇವೆ ಶುಗರ್ ಲೆವೆಲ್ಸ್ ಅನ್ನು. ಹಾಗೆ
0: ಈಗ ಡಾಕ್ಟರ್, ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ ಫುಡ್ಗಳು ಜನ ತಿಂತಾರೆ ಅಂತ, ಈಗ ಕಾರ್ಬೋಹೈಡ್ರೇಟ್ ಫುಡ್ಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಆಹಾರಗಳು ಯಾವ್ದು ಯಾವ್ದೆಲ್ಲ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳುದಾದ್ರೆ?
1: ನಮ್ದು ಎನಿ ನಿಮ್ಮಲ್ಲಿ ಇಡ್ಲಿ ದೋಸೆ ಮತ್ತೆ ಇದು ಯಾವ್ದ್ರಲ್ಲೂ ಎಲ್ಲಿ ರೈಸ್ ಬಳಕೆ ಆಗ್ತದೆ ನೋಡಿ ಅದರಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು. ಸೊ ಅದರ ಬದಲು ಸ್ವಲ್ಪ ನೀವು ರಾಗಿ ಅಥವಾ ಚಪಾತಿ, ಅದು ಕೆಲವರಿಗೆ ಇಲ್ಲಿ ಇಷ್ಟ ಆಗುದಿಲ್ಲ ಹೆಚ್ಚು ಚಪಾತಿ ತಿನ್ನುವಂಥದ್ದು, ಬಟ್ ನೀವು ಅದ್ರ ರೈಸ್ ಅನ್ನು ಕಮ್ಮಿ ಮಾಡಿ ಅದರ ಬದಲು ಜಾಸ್ತಿ ತರಕಾರಿ ಅಂಶ ತಿನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಎಂಡೋಕ್ರೈನಾಲಜಿಸ್ಟ್ ಅಥವಾ ಫಿಸಿಷಿಯನ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ರೈಸ್ ಒಂದು ಇಷ್ಟು ಅಮೌಂಟ್ ತಗೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅದರ ಜೊತೆ ಅಟ್ಲೀಸ್ಟ್ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ನಿಮ್ದು ಆಟೋಮ್ಯಾಟಿಕಲಿ ಅದು ರೀಪ್ಲೇಸ್ ಆಗ್ತದೆ ವಿತ್ ನಿಮಗೆ ರಾಗಿ ಅಥವಾ ಇದು ಚಪಾತಿ ಎಲ್ಲ ತಿಂದಾಗ ಪ್ರೋಟೀನ್ ಇಂದ ರೀಪ್ಲೇಸ್ ಆಗ್ತದೆ. ಆ ಥರ ಆದಾಗ ಫೈಬರ್ ಕಂಟೆಂಟ್ಸ್ ಚೆನ್ನಾಗಿರ್ತದೆ ನೀವು ನಿಮ್ಮ ಇದೆಲ್ಲ ತಗೊಂಡಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಆ ಥರ ಇದ್ರೆ ನಿಮ್ಮ ಡಯಾಬಿಟಿ ಕಂಟ್ರೋಲ್ ಅಥವಾ ಡಯಾಬಿಟೀಸ್ ಪ್ರಿವೆಂಟ್ ಮಾಡುವಲ್ಲೆಲ್ಲ ಹೆಲ್ಪ್ ಆಗ್ತದೆ ಅದು, ಮತ್ತೆ ಶುಗರ್ ಇರುವವರಲ್ಲಿ ಕಂಟ್ರೋಲಿಗೆ ಹೆಲ್ಪ್ ಆಗುವಂಥದ್ದು. ಸ್ಪೆಸಿಫಿಕಲಿ ರೈಸ್ ಪ್ರಿಡಾಮಿನೆಂಟ್, ರೈಸ್ ಇಸ್ ದ ಮ್ಯಾಕ್ಸಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು, ಬಿಟ್ಟರೆ ಸಕ್ಕರೆ ನೀವು ಚಹಾ ಕಾಫಿಗೆಲ್ಲ ಶುಗರ್ಸ್ ಯೂಸ್ ಮಾಡ್ತೀರಿ ಅದು ಸಹ ಕಾರ್ಬೋಹೈಡ್ರೇಟ್ಸ್ ಫುಲ್, ಮತ್ತೆ ಕೋಕ್ ಎಲ್ಲ ಕುಡಿತೀರಿ ಕೆಫೀನ್ ಜೊತೆ ಜೊತೆ ಸಕ್ಕರೆ ಅಂಶ ಸಹ ತುಂಬ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಇದೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಕಾರ್ಬೋಹೈಡ್ರೇಟ್ ರಿಚ್ ಅಲ್ಲದೆ ಫ್ಯಾಟ್ ರಿಚ್ ಫುಡ್ ಕೂಡ. ಈಗ ನೀವು ಎಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಸ್ಪೆಷಲಿ ನಿಮ್ಮ ಇದರಲ್ಲೆಲ್ಲ ಯೂಸ್, ಈಗ ಹೋಟೆಲ್ ಫುಡ್ ಜಂಕ್ ಫುಡ್ಡಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಆಯಿಲ್ಸು ಅದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದು ಹೈ ಟೆಂಪರೇಚರಲ್ಲಿ ಬಾಯ್ಲ್ ಆದ ಇದನ್ನು ರೀಬಾಯ್ಲ್ ಮಾಡ್ತಾ ಹೋಗುವಂಥದ್ದು ಅವರು ಆಯಿಲ್ಸ್. ಸೊ ಅದೆಲ್ಲ ಇನ್ನೂ ಡೆಟ್ರಿಮೆಂಟಲ್ಲ ಇಂಥ ಫ್ಯಾಟ್ ರಿಚ್ ಫುಡ್ ತಗೊಂಡಾಗ, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು.

0: ಕೆಲವರು ಏನಂತ ಹೇಳಿದ್ರೆ ದುರಭ್ಯಾಸ ಇರ್ತದೆ, ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಈ ಥರದ್ದೆಲ್ಲ ಕೆಲವರಿಗೆ ಚಟ ಇರ್ತದೆ. ಈ ರೀತಿಯಾದಂಥ ದುರಭ್ಯಾಸದಿಂದ ಕೂಡ ಈ ಡಯಾಬಿಟಿಸ್ ಬರುವಂಥದ್ದು ಅಥವಾ ಈ ಸಕ್ಕರೆ ಕಾಯಿಲೆಗೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತಾ? ಅದರ ಬಗ್ಗೆ
1: ಇವಾಗ ಏನಿರ್ತಾರೆ, ಎನಿ ಆಲ್ಕೋಹಾಲಿಸಮ್ ಇರಲಿ, ಸ್ಮೋಕಿಂಗ್, ಅದೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಅಂದರೆ ಇದು ಹೇಗೆ ಹೇಳ್ತಾರೆ, ಮಲ್ಟಿ ಫ್ಯಾಕ್ಟೋರಿಯಲ್. ಈಗ ಶುಗರ್, ಡಯಾಬಿಟಿಸ್ ಅಂತ ಜೆನೆಟಿಕ್ಸ್ ಸಹ ಅದರದಲ್ಲಿ ಒಂದು ರೋಲ್ ಇದೆ. ಅಂದರೆ ಈಗ ತಂದೆ ತಾಯಿಗೆ ಇದ್ದರೆ ಸಹ ಮಕ್ಕಳಿಗೆ ಒಂದು ರಿಸ್ಕ್ ಇರ್ತದೆ ಒಬೆಸಿಟಿ ಅಥವಾ ಡಯಾಬಿಟಿಸ್ ಬರುವಂಥದ್ದು. ಸೊ ಜೆನೆಟಿಕ್ಸ್ ಒಂದು ವಿಷಯ ಅದರಲ್ಲಿ, ಬಿಟ್ಟರೆ ಆಹಾರ ಪದ್ಧತಿ, ಅದರ ಜೊತೆ ಇಂಥ ಹ್ಯಾಬಿಟ್ಸ್, ನಿಮ್ಮದು ಆಲ್ಕೋಹಾಲ್ ಸ್ಮೋಕಿಂಗ್ ಸಹ ಈಗ ಶುಗರ್ ಇರುವವರಲ್ಲಿ ಅಥವಾ ಇದರಲ್ಲಿ ಅಬ್ಸೊಲ್ಯೂಟ್ಲಿ ಅದನ್ನು ರೆಕಮೆಂಡ್ ಮಾಡುವ ಪ್ರಶ್ನೆ ಇಲ್ಲ. ಮತ್ತು ಅದು ಸಹ ಶುಗರ್ ಇದ್ದವರಲ್ಲಿ ಇದೆಲ್ಲ ತಗೊಂಡ್ರೆ ಸಮಸ್ಯೆಗಳಾಗೋದು ಜಾಸ್ತಿ ಇನ್ನೂ ಸಹ. ಈಗ ನಿಮಗೆ ಆಲ್ರೆಡಿ ಅವರಲ್ಲಿ ಆ ಕಾಯಿಲೆಯಿಂದ ಬರುವ ಸಹಜ ಸಮಸ್ಯೆಗಳಿರ್ತದೆ ಶುಗರ್ ಇರುವವರಿಗೆ, ಕಂಟ್ರೋಲ್ ಇಲ್ಲದೆ ಅಥವಾ ಕಂಟ್ರೋಲ್ ಇದ್ರೆ ಸಹ. ಅದರ ಜೊತೆ ಈ ದುರಭ್ಯಾಸಗಳಿದ್ರೆ ಟ್ರೀಟ್ಮೆಂಟ್ಗೂ ಸಮಸ್ಯೆ ಆಗ್ತದೆ, ಮತ್ತು ಅದರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು. ಸೊ ಆದಷ್ಟು ಪೇಷಂಟ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
0: ಈಗ ನಾವು ಈ ಸಕ್ಕರೆ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಮಾಡದಿದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರಮುಖ ಅಂಗಗಳಿಗೆ ಏನಾದರೂ ಡ್ಯಾಮೇಜ್ ಆಗುವಂತಹ ಸಂದರ್ಭ ಇರ್ತದ? ಅದರ ಬಗ್ಗೆ ಸ್ವಲ್ಪ ನಾವು ಒಂದು ಅವೇರ್ನೆಸ್ ಮಾಡೋದಾದ್ರೆ
1: ನೋಡಿ, ನಮ್ಮ ಶುಗರ್ ಈಗ ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು? ಸೊ ಬೇಸಿಕಲಿ ಇದರ ಉತ್ತರವೇ ಈ ಕಾಂಪ್ಲಿಕೇಶನ್ಸ್, ಮಾಡದಿದ್ರೆ ಈ ತರ ಸಮಸ್ಯೆ ಆಗ್ತದೆ ಅಂತ. ಸೊ ಏನ್ ಸಮಸ್ಯೆ ಆಗ್ತದೆ? ಈಗ ನಿಮ್ಮ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಅಂತ ಹೇಳಿದ್ರೆ ನಾವು ಅದನ್ನು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್, ಎಮರ್ಜೆನ್ಸಿ, ಅದರ್ ದೆನ್ ದಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್. ಇಮಿಡಿಯೇಟ್ ಅಂತ ಹೇಳಿದ್ರೆ ಈಗ ನಾನು ಟೈಪ್ ಒನ್ ಶುಗರ್ ಅಂತ ಹೇಳಿದ್ರೆ ಇದು ಈಗ ನಿಮ್ಮ ಫ್ರೆಂಡ್ಸ್ ಸಹ, ನಾನು ಹೇಳೋದು ನಿಮ್ಮ ಫ್ಯಾಮಿಲಿ ಪ್ರಾಯದವರಲ್ಲ, ನಿಮ್ಮ ವಯಸ್ಸು ಅಥವಾ ನಿಮ್ಮಕ್ಕಿಂತ ಸಣ್ಣ ವಯಸ್ಸಲ್ಲಿ ಇದ್ದವರಿಗೆ ಸಹ ಟೈಪ್ ಒನ್ ಶುಗರ್ ಇದ್ದವರು ಇರ್ತಾರೆ. ಅವರಿಗೆ ನಾನು ಒಂದು ಮಾತು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ಎಂತ ಸಜೆಸ್ಟ್ ಮಾಡಿದ್ರೆ ಸಹ ನೀವು ಇನ್ಸುಲಿನ್ ಅನ್ನು ನಿಲ್ಲಿಸಲೇಬಾರದು. ಇನ್ಸುಲಿನ್ ನಿಲ್ಲಿಸಿದ್ರೆ ಈ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರ್ತದೆ. ಎಂತ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ರಕ್ತದಲ್ಲಿ ಆಸಿಡ್ ಅಂಶ ಉತ್ಪತ್ತಿ ಜಾಸ್ತಿಯಾಗಿ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಹೇಳಿದ್ರೆ ಶುಗರ್ ತುಂಬಾ ಹೈ ಆಗಿ 600-700 ಎಲ್ಲ ಹೋದ್ರೆ ನಿಮ್ಮಲ್ಲಿ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ಹೇಳ್ತೇವೆ. ಇದು ಎರಡರಲ್ಲೂ ಹೇಗೆ ಅಂತ ಹೇಳಿದ್ರೆ, ಇದು ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿ ಜೀವಕ್ಕೆ ಅಪಾಯ ಆಗ್ಬಹುದು ಈ ಪೇಷಂಟ್ಸ್ ಅಲ್ಲಿ. ಮತ್ತೆ ಹೈಪರ್ ಆಸ್ಮೋಲಾರ್ ಕೋಮಾದಲ್ಲಿ ಅವರು ಪೇಷಂಟ್ಸ್ ಮೂರ್ಛೆಗೆ ಹೋಗಿ ಕೋಮಾಕ್ಕೆ ಹೋಗ್ಬೋದು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಈ ಹೈಪರ್ ಆಸ್ಮೋಲಾರ್ ಕೋಮಾ ಯಾರಲ್ಲೂ ಆಗ್ಬೋದು, ಟೈಪ್ ಒನ್ ಅಥವಾ ಟೈಪ್ ಟು. ಬಟ್ ಕೀಟೋಸಿಡೋಸಿಸ್ ಸ್ಪೆಸಿಫಿಕಲಿ ನಿಮ್ಮ ಟೈಪ್ ಒನ್ ಶುಗರ್ ಅವರು ಯೂಶುವಲಿ ಯಾರಾದರೂ ಸಜೆಷನ್ ಅಲ್ಲಿ ಅಥವಾ ಉದಾಸೀನ ಆಗಿ ಇನ್ಸುಲಿನ್ ತಪ್ಪಿಸಿದ್ರು ಒಂದು 2 ಹೊತ್ತು ಇಲ್ಲ 2-3 ದಿವಸ ತಪ್ಪಿಸಿದಾಗ ಶುಗರ್ ಜಾಸ್ತಿ ಆಗೋದು ಒಟ್ಟಿಗೆ ಆಸಿಡ್ ಉತ್ಪತ್ತಿಯಾಗಿ ಕೀಟೋಸಿಡೋಸಿಸ್. ರಕ್ತದಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಎದೆ ಬಡಿತೆಲ್ಲ ಸಡನ್ ನಿಂತು ಹೋಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತದೆ. ಕೋಮಾಕ್ಕೆ ಹೋಗ್ಬೋದು, ಮತ್ತೆ ಸೀರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್. ಇದು ಎಮರ್ಜೆನ್ಸಿ, ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ, ತುಂಬಾ ಸಮಸ್ಯೆ ಆದರೆ ಪೇಷಂಟ್ ಅನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಇನ್ಸುಲಿನ್ ಇನ್ಫ್ಯೂಷನ್, ಇನ್ಸುಲಿನ್ ಕಂಟಿನ್ಯೂಸ್ ಪಂಪಲ್ಲಿ ಇನ್ಫ್ಯೂಷನ್ ಕೊಟ್ಟು ಅವರಿಗೆ ಹೈಡ್ರೇಷನ್ ಎಲ್ಲ ಮಾಡಿ ಇಂಪ್ರೂವ್ ಮಾಡುವಂಥದ್ದು ಇರ್ತದೆ. ಮತ್ತೆ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ, ಯೂಶುವಲಿ ಅವ್ರ ಇನ್ಸುಲಿನ್ ಅನ್ನು ಕಂಟಿನ್ಯೂ ಮಾಡುವ ಹಾಗೆ. ಇದು ಯಾವುದನ್ನು ನೆನಪಿಟ್ಕೊಂಡಿಲ್ಲ ಅಂದ್ರೂ ಪೇಷಂಟ್ಸ್ ಇದೊಂದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯೂಶುವಲಿ ಸಣ್ಣ ವಯಸ್ಸಿನವರೇ ಜಾಸ್ತಿ ಇರ್ತಾರೆ ಟೈಪ್ ಒನ್ ಅವರು. ಮತ್ತೆ ಅವರು ಪಾಪ ಇನ್ಸುಲಿನ್ ತಗೊಂಡು ಚುಚ್ಕೊಂಡು ಇನ್ಸುಲಿನ್, ಅದು ಸಹ ಬೇಜಾರಾಗಿರ್ತದೆ. ಸೊ ಏನ್ ಹೇಳ್ತಾರೆ, ಯಾರಾದ್ರೂ ಸಜೆಷನ್ ಅಲ್ಲಿ ಖುಷಿ ಆಗ್ತದೆ ಅವರಿಗೆ, ಇನ್ಸುಲಿನ್ ಬೇಡ ಅಂತ ಹೇಳಿದ್ರೆ ಏನಾದ್ರೂ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ. ಸೊ ನೀವು ಯಾರು ತಜ್ಞರನ್ನು ಭೇಟಿ ಆಗ್ತಿದ್ದೀರಾ ಅದು ಬಿಟ್ಟು ಆ ಕಡೆ ಈ ಕಡೆ ಹೋಗದೆ ಕ್ಲಿಯರ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲಾನಿಗೆ ಸ್ಟಿಕ್ ಆಗಬೇಕು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಮತ್ತೆ ಇಮಿಡಿಯೇಟ್ ಅಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ರಿಸ್ಕ್ ಇರ್ತದೆ ಶುಗರ್ ಕಂಟ್ರೋಲ್ ಆಗದಿದ್ರೆ. ಹೇಳಿದಾಗ ಯೂರಿನರಿ ಇನ್ಫೆಕ್ಷನ್, ರೇಷಿ ಆಗುವಂಥದ್ದು ಕಾಲಲ್ಲಿ, ಡಯಾಬಿಟಿಕ್ ಫುಟ್ ಆಗೋದು, ಗ್ಯಾಂಗ್ರೀನ್ ಆಗುವಂಥದ್ದು, ಇದೆಲ್ಲ ಇನ್ಫೆಕ್ಷನ್ಸ್ ಕಾಂಪ್ಲಿಕೇಶನ್ಸ್ ಶುಗರ್ ಇದ್ದು. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಅಂತ ಹೇಳಿದ್ರೆ, ನಾವು ಎರಡು ಕ್ಯಾಟಗರಿ, ಮೈಕ್ರೋವಾಸ್ಕ್ಯುಲರ್, ಮ್ಯಾಕ್ರೋವಾಸ್ಕ್ಯುಲರ್. ಮ್ಯಾಕ್ರೋವಾಸ್ಕ್ಯುಲರ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳಿಗೆ ಸಮಸ್ಯೆ ಆಗುವಂಥದ್ದು. ಈಗ ನಿಮ್ಮ ಯಾವ್ಯಾವ ದೊಡ್ಡ ರಕ್ತನಾಳಗಳು, ಮಿದುಳಿದ್ದು, ಹೃದಯದ್ದು, ಕೈ ಕಾಲಿಗೆಲ್ಲ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಕೊಡುವಂಥದ್ದು ಆರ್ಟ್ರೀಸಿಗೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಈಗ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಈ ರಕ್ತನಾಳಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಪೂರ ಬಿದ್ದು ರಕ್ತ ಸಂಚಾರ ಕಮ್ಮಿಯಾಗಿ ಒಂದು ಗ್ಯಾಂಗ್ರೀನ್ ಆಗೋ ರಿಸ್ಕ್ ಇರ್ತದೆ. ಇನ್ನೊಂದು ಹಾರ್ಟಿದ್ದು ಮಿದುಳಿದು ರಕ್ತನಾಳ ಬ್ಲಾಕ್ ಆದರೆ ಹೃದಯಾಘಾತ ಆಗ್ಬೋದು, ಅದೇ ಬ್ರೈನ್ ಅಲ್ಲಿ ಆದರೆ ಅದನ್ನು ಸ್ಟ್ರೋಕ್ ಅಂತ ಕರಿತೇವೆ ನಾವು. ಇದೆಲ್ಲ ಟೈಪ್ 2 ಡಯಾಬಿಟೀಸ್ ಅಲ್ಲಿ ಮೋರ್ ಕಾಮನ್. ಟೈಪ್ 1 ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಇದೆಲ್ಲ ಕಂಡು ಬರ್ತದೆ ಸಮಸ್ಯೆ ಅವರಲ್ಲಿ. ಮತ್ತೆ ಅದರ ದೆನ್ ದಟ್ ಬೇರೆ ಏನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಮೈಕ್ರೋವಾಸ್ಕ್ಯುಲರ್, ಸಣ್ಣ ರಕ್ತನಾಳಗಳು. ಸಣ್ಣ ರಕ್ತನಾಳಗಳು ನಿಮ್ಮ ನರಗಳಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ನಿಮ್ಮ ಕಿಡ್ನಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಮೈಕ್ರೋವಾಸ್ಕ್ಯುಲರ್, ನ್ಯೂರೋಪತಿ, ನೆಫ್ರೋಪತಿ, ಕಣ್ಣಿನ ರಕ್ತನಾಳಗಳು, ರೆಟಿನದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ರಕ್ತನಾಳಗಳಿಗೆ ಸಮಸ್ಯೆ ಆದರೆ ಟೈಮ್ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತದೆ ದೃಷ್ಟಿ. ಒಂದು ಎರಡನೇದ್ದು ಅವರಲ್ಲಿ ಕಣ್ಣಿನ ಒಳಗಡೆ ರಕ್ತನಾಳಗಳು ವಿಪರೀತ ಬೆಳೆದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತೆಲ್ಲ ಆಗ್ಬೋದು. ಇದೆಲ್ಲ ಒಂದು 10-15 ವರ್ಷ ದಾಟಿ ಕಂಟ್ರೋಲ್ ಇಲ್ಲದೆ ಶುಗರ್ ಇದ್ದವರಲ್ಲಿ ಇದೆಲ್ಲ ಸಡನ್ ಆಗಿ ಲೈಟ್ ಬಲ್ಬ್ ಹೋದಾಗ ಒಂದಿನ ದೃಷ್ಟಿ ಹೋಗಿ ಬಿಡ್ತಿದೆ ಕಣ್ಣಿಂದ, ಅಥವಾ ಗ್ರಾಜುವಲಿ ಸಮಯ ಹೋಗ್ತಾ ಹೋಗ್ತಾ ದೃಷ್ಟಿ ಕಮ್ಮಿ ಆಗ್ತಾ ಬರ್ಬೋದು. ಅದು ಒಂದು. ಎರಡನೇದ್ದು ನರಗಳಿಗೆ ರಕ್ತ ಸಂಚಾರ ಕಮ್ಮಿಯಾಗಿ ನರಗಳ ಸ್ಪರ್ಶ, ಕಾಲಿನ ಸ್ಪರ್ಶ ಕಮ್ಮಿ ಆಗುವಂಥದ್ದು. ಕಾಲಿನ ಸ್ಪರ್ಶ ಕಮ್ಮಿ ಆದರೆ ಅವರಿಗೆ ಏನಾಗ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅಥವಾ ಶಾರ್ಪ್ ಆಬ್ಜೆಕ್ಟ್ ಚುಚ್ಚಿದ್ರೆ ಗೊತ್ತಾಗೋದಿಲ್ಲ. ಸೊ ಪದೇ ಪದೇ ಗಾಯ ಆಗ್ತಿದೆ. ಕಾರಲ್ಲಿ ಅವರು ತುಂಬ ಬಾಡಿ ವೇಟ್ ಆಗಿ ನಿಲ್ತಾರೆ. ಸೊ ಒತ್ತಡ ಬೀಳುವ ಜಾಗಗಳಲ್ಲಿ ಅಲ್ಸರ್ ಆಗ್ತಿದೆ. ಅಲ್ಸರ್ ಇದ್ದದ್ದು ಇನ್ಫೆಕ್ಷನ್ ಆಗಿ ಮುಂದೆ ಗ್ಯಾಂಗ್ರೀನಿಗೆ ಹೋಗ್ಬೋದು. ಇದು ಇನ್ನೊಂದು ನ್ಯೂರೋಪತಿ ಅಂತ ಹೇಳೋದು ಕಾಂಪ್ಲಿಕೇಶನ್, ಅದರಿಂದ ಇಂಥ ಇನ್ಫೆಕ್ಷನ್ಸ್ಗಳಾಗ್ಬೋದು. ಮೂರನೇದ್ದು ನೆಫ್ರೋಪತಿ. ನೆಫ್ರೋಪತಿ ಅಂತ ಹೇಳಿದರೆ ನಿಮ್ಮ ಮೂತ್ರದಲ್ಲಿ ಕಿಡ್ನಿ ರಕ್ತನಾಳಗಳ ಸಮಸ್ಯೆ ಆದ ಕಾರಣ ಮೂತ್ರದಲ್ಲಿ ಪ್ರೋಟೀನ್ ಹೋಗಿ ಹೋಗಿ ಕಿಡ್ನಿ ಕೆಲಸ ಕಮ್ಮಿ ಮಾಡಿ ಫ್ಯೂಚರಲ್ಲಿ ಡಯಾಲಿಸಿಸ್ ಬೇಕು, ಕಿಡ್ನಿ ಫೇಲ್ ಆಗಿ ಎರಡು ಡಯಾಲಿಸಿಸ್ ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಇದು ನಾವು ನೆಫ್ರೋಪತಿ ಹೇಳುವಂಥದ್ದು. ಸೊ ಶುಗರ್ ಕಂಟ್ರೋಲ್ ಮಾಡದಿದ್ದರೆ ಓವರ್ ಕೋರ್ಸ್ ಆಫ್ ಟೈಮ್, 10 ವರ್ಷ 15 ವರ್ಷ 20 ವರ್ಷವ ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ರುಟೀನ್ ಚೆಕಪ್ ಮಾಡಿ ಬೇಗ ಗೊತ್ತು ಮಾಡ್ಕೊಳ್ಳೋದು ಶುಗರ್ ಯಾವಾಗಿದೆ ಅಂತ. ಇನ್ನೊಂದು ಗೊತ್ತಾದ ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟಿಗೆ ಎಡೇರ್ ಆಗುವಂಥದ್ದು. ಇದೆರಡು ತುಂಬ ಇಂಪಾರ್ಟೆಂಟ್. ಇದೆರಡು ಕ್ಲಿಯರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಮುಂದುವರಿಯೋದು ಅಥವಾ ಆಗೋದನ್ನು ಸಹ ತಡಿಬಹುದು ಅಂತ ಹೇಳಿ.
0: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಸಕ್ಕರೆ ಕಾಯಿಲೆ ಹೇಗೆಲ್ಲ ಬರ್ತದೆ, ಏನೆಲ್ಲ ಆಹಾರ ಕ್ರಮಗಳನ್ನ ತಗೊಳ್ಬೇಕು, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಬೇಕು, ಇಂತಹ ಮಾಹಿತಿಯನ್ನ ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಾತಿರಗ್ಲಾ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
3: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರಗ್ಲಾ ನಮಸ್ಕಾರ. ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸ ಆವಡಂದು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನೆಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮೊಗಚ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲಲೇಜಾವನ ಸಾತ್ ಪ್ರಜೋತ್ ಡೇಸಾ, ಗೀತ್ ಚಿಂತ್ನಾನ್ ಎತಾಯ್.

ಮಾತ್ರಿಕ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ

0: ಉಚಿತ ವಿದ್ಯುತ್ ಯೋಜನೆ. ಇನ್ನೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಮಾತರಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
2: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
3: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀಕ್ಷೇತ್ರ, ಧರ್ಮಸ್ಥಳ.
2: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
5: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.